ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಇನಿತ ಈ ಕಾರ್ಯಕ್ರಮದ ಬೊಳ್ಳೆ ದಾಸರಗುಡ್ಡೆ ಮೀರ್ ಪಂಡಿನ ಕೋಟಿ ಚೆನ್ನಯ್ಯ ಪಾರ್ದನ ಕೇನಗ.
2: ಓಹರಮ್ಮ.

0: ഈത്തനേട്ട ബുള്ളേ ദാസർഗുഡ്ഡേ മീരു പണ്ടിന കോട്ടി ചെന്നയ പാർദനക്കേണ്ടത്
1: ಮುಟ್ಟೋದ್ರಿಂದ
2: ಬರೋದಿಲ್ಲ,
1: ಕೈ ಕುಳ್ಕೋದ್ರಿಂದ
2: ಬರೋದಿಲ್ಲ,
1: ಹಪ್ಕೊಳ್ಳೋದ್ರಿಂದ
2: ಬರೋದಿಲ್ಲ,
1: ಮುದ್ದು ಮಾಡೋದ್ರಿಂದ
2: ಬರೋದಿಲ್ಲ,
1: ಜೊತೆಲೆ ಊಟ ಮಾಡೋದ್ರಿಂದ
2: ಬರೋದಿಲ್ಲ,
1: ಸೊಳ್ಳೆ ಕೀಟ ಕಚ್ಚೋದ್ರಿಂದ
2: ಬರೋದಿಲ್ಲ,
1: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
2: ಬರೋದಿಲ್ಲ,
1: ಕೆಮ್ಮು ಸೀನೋದ್ರಿಂದ
2: ಬರೋದಿಲ್ಲ,
1: ಒಂದೇ ಶೌಚಾಲಯ ಬಳಸೋದ್ರಿಂದ
2: ಬರೋದಿಲ್ಲ,
1: ಅಯ್ಯೋ ಏನು ಬರೋದಿಲ್ಲ,
3: HIV AIDS ಬರೋದಿಲ್ಲ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
4: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
3: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
4: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
3: ಅದು ಕೂಡ ಸಂಪೂರ್ಣ ಉಚಿತವಾಗಿ.
4: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ, ಉತ್ತಮ ಸಮಾಜ.
3: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
4: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
5: ಊರೆಟ್ಲ ನಷ್ಟನ್ನು ತೂದು ತೂದು ಸಾಕ ಲಾಭ ತೂವರೆಗೆ ತಿಕ್ಕುಜಿ
6: ಸುರುಸುರುಕು ಕೃಷಿ ಇಟ್ಟೆ ಇರ್ಲೆಕ್ಕ ನೀ ಎನ್ನಲಾನೆ ಬರ
5: ಇವರ ಮಣಿಪ್ಪಂದೆ ಕುಲ್ಲುವನ ನೀನಂತೂ ನಾ ಕಂಚದಾಲ ತೋಜಿ ಊರೆಟ್ಲ ಬುಲೆ ಇಡ್ಡು
6: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ತಾರ
5: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
6: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
5: ಶೇಖರ ಓಲ್ ಮಲ್ಪೇರಿಯ
6: ಅವು ನಮ್ಮ ಉಜಿರೆಡೆ ಉಂಡಿ
7: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8
8: ಮಾತು ಬೆಳ್ಳಿ ಮೌನ ಬಂಗಾರ ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ ಸ್ವಚ್ಛ ಮಾತು ಸ್ವಚ್ಛ ಸಮಾಜ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM
9: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್
10: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ ಭೂಮಿ ಉಷ್ಣ ಏರ್ತಾ ಇದೆ ಸೆಕೆ ತಡೆಯೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು
9: ಓ ನಿಜ ನಿಜ ಕಣಣ್ಣ ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ
11: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ ನಾವು ಉಳಿಯೋಣ ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM
12: ನನ್ನ ಹೆಸರು ಅಶೋಕ ನನ್ನದು ಚಿಕ್ಕ ಸುಂದರ ಸಂಸಾರ ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ ಈಗ ದೇಹದ ಶಕ್ತಿ ಕುಂದಿದೆ ಅನಾರೋಗ್ಯ ಆವರಿಸಿಕೊಂಡಿದೆ ಕಾರಣ ಅತಿಯಾದ ನನ್ನ ಕುಡಿತ ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ
13: ಮದ್ಯಪಾನ ಚಟದಿಂದ ದೂರ ಇರಿ ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ ರೇಡಿಯೋ ನಿನಾದ 90.4 FM
14: ಚಾ ಐಕೋ ಪಿಯಾನೋ ಉಜ್ರೆ SDM ಕಾಲೇಜ್ ಚೆ ಸಮುದಾಯ ರೇಡಿಯೋ ನಿನಾದ 90.4 FM ಸರ್ ಐಕೋ ಪ್ಯಾಂಗ್ ಮೊಗಾಸು ನಮಸ್ಕಾರ ಅತಾಮಿ ಐಕೋವ್ಯಾ ಕೊಂಗ್ನಿ ಪದ ಕೊಂಗ್ನಿನಾದ್ ಕಾರ್ಯಕ್ರಮ

ಹಸ್ಮುಖ್ ಲೆಂಗೇತ್, ಸಾಹಿತಿ ಲಾಯ್ಡ್ರೇಗೋ, ಅನಿ ರೋಷನ್ ಕ್ರಾಸ್ತ, ಸಂಗೀತ್ ವೆನಿಲ್ ವೇಗಸ್, ಗೈಲೇಜಾವನ ಸಾತ್ ಪ್ರಜುತ್ ಡೇಸಾ, ಗೀತ್ ಚಿಂತನಾನ್ ಎತಾಯ್.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಇದೀಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ಆಳ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದ್ರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪಾ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಜಾಗೃತಿ ಕಾರ್ಯಕ್ರಮ ಡಿಜಿಟಲ್ ಶಾಪಿಂಗ್.
1: ಹಾಯ್ ರಚನಾ.
2: ಹಾಯ್ ಮೋನಿಕಾ. ಮೊನ್ನೆ ತಾನೇ ನನ್ನ ಫ್ರೆಂಡ್ ವಾಟ್ಸ್ಆಪ್ ನಂಬರ್ಗೆ ಹೊಸ ಆಫರ್ ಬಗ್ಗೆ ಲಿಂಕ್ ಬಂದಿತ್ತು, ಅದನ್ನ ನನಗೆ ನನ್ನ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ಲು. ನನಗೂ ಕೂಡ ಆಫರ್ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಅದು ಕೂಡ ದುಬಾರಿ ಬೆಲೆಯ ಮೊಬೈಲ್ ಕಡಿಮೆ ಬೆಲೆಗೆ ಸಿಗುತ್ತಂತೆ. ನನ್ನ ಫೋನ್ ಈಗಾಗಲೇ ಬಿದ್ದು ಡಿಸ್ಪ್ಲೇ ಹೋಗಿತ್ತಲ್ವಾ, ಅದಕ್ಕೆ ಅಪ್ಪನ ಹತ್ರ ಹಣ ಕೇಳಿ ಹೊಂದಿಸ್ತಾ ಇದ್ದೆ. ಇವತ್ತು ಆನ್ಲೈನ್ ಪೇ ಮಾಡಿ ಆಫರ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ.
1: ನೋಡು, ಈ ಆಫರ್ ನೋಡಿದ್ರೆ ನಿಜವಾಗಿಯೂ ಮೋಸದ ಜಾಲ ಅಂತ ಹೇಳಿ ಅನಿಸ್ತಿದೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಮಾಹಿತಿ ಇಲ್ಲ. ಅಂದ್ಹಾಗೆ ಇವತ್ತು ನಮ್ಮ ಗ್ರಾಮಕ್ಕೆ ಎಸ್ಡಿಎಂ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದವರು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರಂತೆ. ಅಲ್ಲಿಗೆ ಹೋಗಿ ಅವರ ಮಾಹಿತಿ ಕೇಳಿ ನಂತರ ಆಫರ್ ಬುಕ್ ಮಾಡು.
2: ಓ, ತುಂಬಾ ಜನ ಸೇರಿದ್ದಾರೆ ನೋಡು. ಗೆಸ್ಟ್ ಕೂಡ ಬಂದಿದ್ದಾರೆ. ಬಾ, ಇಲ್ಲಿ ಕೂರೋಣ.
3: ಆತ್ಮೀಯ ಗ್ರಾಮಸ್ಥರ, ನಮ್ಮ ಊರಿಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸಂಪರ್ಕ ಆದ್ಮೇಲೆ ತುಂಬಾ ಮಂದಿ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ಮೂಲಕ ನಾವು ಶಾಪಿಂಗ್ ಮಾಡಬೇಕಾದ್ರೆ ತುಂಬಾ ಎಚ್ಚರ ವಹಿಸಬೇಕು. ಆನ್ಲೈನ್ ಶಾಪಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡ್ಲು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶೈಲೇಶ್ ಸರ್ ಅವರು. ಅವರಲ್ಲಿ ನಮ್ಮ ಗ್ರಾಮಸ್ಥರಿಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
4: ನಾನು ಶೈಲೇಶ್ ಕುಮಾರ್ ಅಂತ, ಕಂಪ್ಯೂಟರ್ ಸೈನ್ಸ್ HOD ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತೇಳಿ ಅನಿಸ್ತಾ ಇದೆ. ಆ ವಿಷಯ ಏನಂದ್ರೆ, ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಿ ಮತ್ತು ಈಗಿನ ಜನರೇಷನ್ ಎಲ್ಲಾ ಶಾಪಿಂಗ್ಗಳನ್ನು ಆನ್ಲೈನ್ ಅಲ್ಲೇ ಮಾಡ್ತಾ ಇದೆ. ಆದ್ರೆ ಈ ಆನ್ಲೈನ್ ಶಾಪಿಂಗ್ ಮಾಡುವಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕೆ ಅಂತೇಳಿದ್ರೆ, ಆನ್ಲೈನ್ ಶಾಪಿಂಗ್ 99.9% ಡಿಪೆಂಡ್ ಆಗಿರುವಂತದ್ದು ಇಂಟರ್ನೆಟ್ ಮೇಲೆ. ಈ ಇಂಟರ್ನೆಟ್ ಅಲ್ಲಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ನಾವು ಹಾಕ್ತೇವೆ. ಆ ಇನ್ಫಾರ್ಮೇಶನ್ಗಳು ಎಷ್ಟು ಸೇಫ್ ಅಂತ ಹೇಳುವಂತದ್ದು ಕ್ವಶನ್ ಮಾರ್ಕ್ ಆಗಿದೆ. ಇಂಟರ್ನೆಟ್ ಅಂತೇಳಿ ಹೇಳಿದ ಕೂಡಲೇ ಅಲ್ಲಿ ಹ್ಯಾಕರ್ಸ್ ಇರ್ತಾರೆ ಅಥವಾ ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ. ಅವರು ನಮ್ಮ ಎಲ್ಲಾ ಇನ್ಫಾರ್ಮೇಶನ್ಗಳನ್ನ ಕದಿಯುವಂತ ಚಾನ್ಸಸ್ ತುಂಬಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಾವು ಏನೆಲ್ಲ ಎಚ್ಚರಿಕೆಗಳನ್ನ ತಕೊಳ್ಬೇಕು ಅಂತ ಹೇಳುವುದರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಕಲಿ ವೆಬ್ಸೈಟ್ಗಳಿಗೆ ನಾವು ಅವರ ಜಾಹೀರಾತುಗಳಿಗೆ ಆಕರ್ಷಣೆಗೆ ಒಳಪಟ್ಟು ಅವರು ಯಾವ್ದನ್ನ ಆಫರ್ ಮಾಡ್ತಿದ್ದೇವೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ನೋಡೋದೇ ಇಲ್ಲ. ಈ ತರ ಶಾಪಿಂಗ್ ಮಾಡಿದಾಗ ನಮ್ಮೆಲ್ಲ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಗಳನ್ನು ನಾವು ಅವರೊಟ್ಟಿಗೆ ಹಂಚಿಕೊಂಡು ಬಿಡ್ತೇವೆ. ಅದು ಕ್ರಿಮಿನಲ್ಸ್ನಗೆ ನಾವಾಗಿಯೇ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಸ್ ಆಗಿರ್ತದೆ. ಹಾಗಾಗಿ ಅವರಿಗೆ ತುಂಬಾ ಸುಲಭದಲ್ಲಿ ನಮ್ಮನ್ನ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ ವೆಬ್ಸೈಟ್ ಇಂದು ಅಡ್ರೆಸ್ ಇದೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ಫಸ್ಟ್ ಆಫ್ ಆಲ್ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ ಒನ್, ನಾವು ಫೇಕ್ ಅಥವಾ ನಕಲಿ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋದನ್ನು ತಪ್ಪಿಸಿಕೊಳ್ಬೇಕು. ನಾವು ಅಡ್ರೆಸ್ ಗಳನ್ನ ಪುನಃ ಪುನಃ ನೋಡ್ಕೊಂಡಿರ್ಬೇಕು. ನಾವು ಶಾಪಿಂಗ್ ಮಾಡುವಾಗ ಮೊದಲನೇದಾಗಿ ನಾವು ನೋಡಬೇಕಾದದ್ದು ಆ ವೆಬ್ಸೈಟ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂತದ್ದು. ಸೆಕೆಂಡ್ ಆಗಿ, ನಮ್ಮನ್ನ ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಕೆಲವು ಮೆಸೇಜ್ ಗಳನ್ನು ಕಳಿಸ್ತಾರೆ. ಈ ತರ ಮೆಸೇಜ್ ಗಳನ್ನು ಕಳಿಸುವಂತ ಒಂದು ಕ್ರಿಮಿನಲ್ಸ್ ಆಕ್ಟಿವಿಟಿ ಅನ್ನು ಫಿಶಿಂಗ್ ಅಂತ ಹೇಳಿ ಕರೀತೇವೆ. ಅಂದ್ರೆ ಅವರು ನಮ್ಗೆ ಗಾಳ ಹಾಕ್ತಾ ಇರ್ತಾರೆ. ಆ ಗಾಳದಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆದ ಒಂದು ಮೆಸೇಜ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಐಫೋನ್ ಗೆದ್ದಿದ್ದೀರಿ ನೀವು, ಆ ಐಫೋನ್ ನಿಮ್ಗೆ ಬೇಕು ಅಂತಾದ್ರೆ ಪುನಃ ಈ ಯಾವ್ದಾದ್ರು ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೆಸೇಜ್ ಬಂದಿರ್ತದೆ. ಅಥವಾ ನೀವು ಯಾವ್ದೋ ಒಂದು ಆರ್ಡರ್ ಮಾಡಿರ್ತೀರಿ, ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಈ ಆರ್ಡರ್ ನಿಮ್ಗೆ ಪುನಃ ಬೇಕು ಅಂತ ಹೇಳಿದ್ರೆ ನೀವು ಪುನಃ ನಮ್ಮ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಥವಾ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಈ ತರದ ಮೆಸೇಜ್ ಗಳಿಗೆ ನಾವು ಫಿಶಿಂಗ್ ಮೆಸೇಜಸ್ ಅಂತ ಹೇಳಿ ಕರೀತೇವೆ. ನಾವಾಗಿ ಅವರ ಬಲೆಗೆ ಹೋಗಿ ಸಿಕ್ಕಿ ಬೀಳುವಂತದ್ದು, ಅವರ ಗಾಳಕ್ಕೆ ನಾವು ಸಿಕ್ಕಿ ಬೀಳುವಂತದ್ದು. ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಮ್ಗೆ ಬಂದಿರುವಂತ ಮೆಸೇಜ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂತದ್ದು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮೂರನೇದಾಗಿ, ನಾವು ಮಾಡುವಂತ ದೊಡ್ಡ ತಪ್ಪು ಅಂತ ಹೇಳಿದ್ರೆ, ಅತಿ ಕಡಿಮೆ ಬೆಲೆಯ ಆಫರ್ಗಳ ಅಡ್ವರ್ಟೈಸ್ಮೆಂಟ್ ಗಳು. ನಮ್ಗೆ ಗೊತ್ತಿರ್ತದೆ ಅಷ್ಟು ಕಮ್ಮಿಗೆ ಆ ಪ್ರಾಡಕ್ಟ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳುವಂತದ್ದು. ಆದ್ರೆ ನಾವು ಏನ್ ಮಾಡ್ತೇವೆ ಅಂತೇಳಿ, ನಮ್ಗೆ ಒಂದು ಕ್ಷಣ ಇಷ್ಟು ಕಮ್ಮಿಗೆ ಸಿಕ್ಕಿದಲ್ಲ ನಾವು ತಕೊಂಡ್ ಬಿಡೋಣ ಅಂತೇಳಿ ಅನ್ನಿಸಿಬಿಡ್ತದೆ. ಅದು ಐಫೋನ್ ಬೇಕು ಅಂತ ಹೇಳುವಂತ ಒಂದು ಆಸೆ ಪೂರೈಸಲಿಕ್ಕಾಗಿ ಅವರ ಬಲೆಗೆ ನಾವು ಬಿಟ್ಟಿರ್ತೇವೆ. ಅದೇ ತರ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿ ಈ ಪ್ರಾಡಕ್ಟ್ ನಿಮ್ಗೆ ತುಂಬಾ ಕಮ್ಮಿಗೆ ನಾವು ಕೊಡ್ತೇವೆ ಅಂತ ಹೇಳುವಂತ ಜಾಹೀರಾತುಗಳನ್ನು ಹಾಕ್ತೇವೆ. ಆ ತರದ ಆಫರ್ಗಳ ಹಿಂದೆ ನಾವು ಹೋಗದೆ ಇರುವುದು ತುಂಬಾ ಒಳ್ಳೆಯದು. ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಫ್ರಾಡ್ ಅಂತ ಹೇಳುವಂತದ್ದು ನಡೀತಾ ಇರ್ತದೆ ಆನ್ಲೈನ್ ಇದರಲ್ಲಿ. ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಡಕ್ಟ್ ಗಳನ್ನ ಕಳಿಸಿಕೊಡ್ತೇವೆ, ನೀವು ಅದನ್ನು ಆಮೇಲೆ ತಕೊಳ್ಳಿ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಗಳನ್ನ ಕಳಿಸ್ತಾರೆ, ನಾವು ಹಣ ಕೊಟ್ಟು ಆ ಪ್ರಾಡಕ್ಟ್ ಗಳನ್ನು ಪರ್ಚೇಸ್ ಮಾಡ್ತೇವೆ. ಬಟ್ ಅಲ್ಲಿ ನಕಲಿ ವಸ್ತುಗಳೇ ಇದ್ದಿರ್ತದೆ. ನೀವು ಫೋನ್ ಆರ್ಡರ್ ಮಾಡಿದ್ರೆ ಸೋಪ್ ಬಾಕ್ಸ್ ಬರುವಂತದ್ದು, ಅಥವಾ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ ಗಳನ್ನು ಆರ್ಡರ್ ಮಾಡಿದ್ರೆ ಅದರದ್ದು ನಕಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುವಂತದ್ದು, ಈ ತರ ಇರುವಾಗ ಕ್ಯಾಶ್ ಆನ್ ಡೆಲಿವರಿ ಅಂತೇಳಿ ಇದ್ರೆ ನೀವು ಆ ಪರ್ಟಿಕ್ಯುಲರ್ ಪರ್ಸನ್ ಡೆಲಿವರಿ ಯಾರು ಮಾಡ್ತಾ ಇದ್ದಾರೆ ಅವರ ಎದುರು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ಅದರಲ್ಲಿರುವಂತ ವಸ್ತು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳುವಂತದ್ದು ಚೆಕ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಅದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಗ್ಲೇ ರಿಟರ್ನ್ ಮಾಡಿ ಯಾವುದೇ ಪೇಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನೊಂದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನಾವು ಆದಷ್ಟು ಆನ್ಲೈನ್ ಶಾಪಿಂಗ್ ಸೈಟ್ಗಳಿಗೆ ನಮ್ಮ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡದೇ ಇರುವುದು ತುಂಬಾ ಒಳ್ಳೆಯದು. ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಗಳು, ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇರಬಹುದು, ಆ 500 ರೂಪಾಯಿ ಇದ್ದು ನೀವು ಧೈರ್ಯದಲ್ಲಿ ಇದ್ರೆ ಸಾಕಾಗೋದಿಲ್ಲ. ಅವರಿಗೆ ನಿಮ್ಮ ಇನ್ಫಾರ್ಮೇಶನ್ಸ್ ಸಿಕ್ಕಿದ್ರೆ ಅವ್ರು ಏನ್ ಮಾಡಬಹುದು ಅಂತ ಹೇಳಿ ನಿಮ್ಮ ಹೆಸರಲ್ಲಿ ತುಂಬಾ ದೊಡ್ಡದ ಅಮೌಂಟಿನ ಒಂದು ಲೋನ್ ಮಾಡಬಹುದು, ಆ ಲೋನ್ ನಿಮ್ಗೆ ಕಟ್ಟಲಿಕ್ಕೆ ಬರ್ತದೆ. ಹಾಗಾಗಿ ನಿಮ್ಮ ಇನ್ಫಾರ್ಮೇಶನ್ಸ್ ಗಳನ್ನು, ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಿರಲಿ ಡೆಬಿಟ್ ಕಾರ್ಡ್ ಆಗಿರಲಿ ಅಥವಾ ಅದರ್ ಇನ್ಫಾರ್ಮೇಶನ್ಸ್ ಗಳನ್ನು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಗಳಿಗೆ ಕೊಡುವ ಮೊದಲು ಎರಡು ಎರಡು ಬಾರಿ ಆಲೋಚನೆ ಮಾಡಿ. ಒಂದು ಮಟ್ಟಿಗೆ ನಿಮ್ಗೆ ಯಾವ್ದಾದ್ರು ಒಂದು ಬೇಕು ಅಂತ ಹೇಳಿದ್ರೆ, ಯಾವ್ದೋ ಒಂದು ಪ್ರಾಡಕ್ಟ್ ಬೇಕು, ಅದು ತುಂಬಾ ದೊಡ್ಡ ಅಮೌಂಟಿನ ಪ್ರಾಡಕ್ಟ್ ಅಂತ ಹೇಳಿ ಆಗಿದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿದ್ರೆ ಒಳ್ಳೆಯದು. ನಾವು ಮೊದಲೇ ಹಣ ಪೇಮೆಂಟ್ ಮಾಡಿ ವಸ್ತುಗಳನ್ನ ಪರ್ಚೇಸ್ ಮಾಡುವ ಬದಲು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿ ಅಂತ ಸಿಚುವೇಶನ್ ಗಳಲ್ಲಿ ನಾವು ಪ್ರಾಡಕ್ಟ್ ಬಂದ ನಂತರ, ಪ್ರಾಡಕ್ಟ್ ಅನ್ನು ನೋಡಿದ ನಂತರ ನಾವು ಅದಕ್ಕೆ ಹಣವನ್ನು ಪಾವತಿಸಿದ್ರೆ ಸಾಕಾಗ್ತದೆ. ಸೊ ಇಷ್ಟೆಲ್ಲ ಮಾಡಿದ ನಂತರ ಕೂಡ ನಮ್ಗೆ ಮೋಸ ಆಗಿದೆ, ವಂಚನೆ ಆಗಿದೆ, ನಾವೇನ್ ಮಾಡಬಹುದು? ತುಂಬಾ ಸುಲಭ. ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಸೈಬರ್ ಸೆಕ್ಯೂರಿಟಿ ಅಂತ ಹೇಳುವಂತದ್ದು ತುಂಬಾ ಪ್ರಿಕಾಷನರಿ ಮೆಷರ್ಸ್ ಗಳನ್ನು ತಗೊಳ್ತಾ ಇದ್ದಾರೆ. ನಿಮ್ಮ ಹೆಲ್ಪ್ಗೆ ಅವರು ಬೇರೆ ಬೇರೆ ತರದ ಹೆಲ್ಪ್ ಲೈನ್ ಗಳನ್ನ ಅವರು ಓಪನ್ ಮಾಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ನಂಬರ್ ಇದೆ, 1930 ಅಂತ ಹೇಳುವಂತದ್ದು. ಇದು ತುಂಬಾ ಫ್ರೀ ಆಗಿ ನಾವು ಮಾಡಬಹುದಾದ ಒಂದು ಫೋನ್ ನಂಬರ್. ನಿಮ್ಗೆ ಈ ತರದ ಯಾವ್ದಾದ್ರು ವಂಚನೆ ಆಗಿದ್ರೆ ಖಂಡಿತ ಅವರಿಗೆ ಕಾಲ್ ಮಾಡಿ, 1930 ಅಂತ ಹೇಳುವಂತ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮ್ಮ ಹತ್ರ ಡೀಟೇಲ್ಸ್ ಗಳನ್ನ ತಗೊಳ್ತಾರೆ, ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸೈಬರ್ ಕ್ರೈಮ್ .gov.in ಅಂತ ಹೇಳುವಂತದ್ದು ಒಂದು ವೆಬ್ಸೈಟ್ ಇದೆ, ನಿಮ್ಮ ಕಂಪ್ಲೇಂಟ್ ಗಳನ್ನ ಹಾಕ್ಲಿಕ್ಕಾಗಿ ಇರುವಂತ ಒಂದು ವೆಬ್ಸೈಟ್. ಆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ಕಂಪ್ಲೇಂಟ್ ಮಾಡಿ, ಖಂಡಿತವಾಗಿ ಕೂಡ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇಷ್ಟು ಸದ್ಯಕ್ಕೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದದ್ದು. ಧನ್ಯವಾದಗಳು.
3: ಇಷ್ಟು ಹೊತ್ತು ನಮಗೆ ಮಾಹಿತಿ ನೀಡಿದ ಸರ್, ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು.
1: ರಚನಾ, ಶೈಲೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು ಅಲ್ವಾ? ಈಗ ಹೇಳು, ನಿಂಗ್ ಬಂದ ಆಫರ್ ಕ್ಲಿಕ್ ಮಾಡ್ತೀಯಾ?
2: ಅಯ್ಯೋ ಖಂಡಿತ ಇಲ್ಲಪ್ಪ, ಇವತ್ ನಾನು ಈ ಮಾಹಿತಿ ಕಾರ್ಯಕ್ರಮಕ್ಕೆ ಬರದೇ ಇರ್ತಿದ್ರೆ ನನ್ನ ದುಡ್ಡೆಲ್ಲಾ ಹೋಗ್ತಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದ ನಿನ್ಗೆ ತುಂಬಾ ಥ್ಯಾಂಕ್ಸ್ ಕಣೆ.
1: ಆಯ್ತಾಯ್ತು, ಈಗ ಹೊರಡೋಣ, ಮತ್ತೆ ಎಲ್ಲಾ ಫ್ರೆಂಡ್ಸ್ಗೂ ಈ ಮಾಹಿತಿ ತಿಳಿಸೋಣ.
0: ಇದುವರೆಗೆ ಡಿಜಿಟಲ್ ಶಾಪಿಂಗ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಿದಿರಿ.
5: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
6: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
5: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
6: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
5: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
6: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
5: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
6: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
7: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
8: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
9: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಕೇಳ್ತಾ ಇದ್ದೀರಾ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪೇಕಡಬ.
1: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
0: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ, ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಮುಂದೆ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ಕಿನಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
0: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ, ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆ ಇದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿಯರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನು ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ತುಂಬಿ ಪಂಚದ ಬೇರೆ ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಏನು ನಿನ್ನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ
1: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಕೇಳ್ತಾ ಇದ್ದೀರಾ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿಕಡಬ.
1: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
0: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ, ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ക്ലിക്കുന്നുള്ളൊരു റേഡിയോ നിനാദ 90.4 FM. ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ. ಸಾಹಿತ್ಯ KKಲ್ಯಾಣ್.

ಕೇಳುಗರೇ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
0: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ, ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ

ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆಯಿದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿ ಅರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆಯಿದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳುತ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಮೂರನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
3: ಥ್ಯಾಂಕ್ ಯು.
2: ಯುದ್ಧವು ಸ್ಥಳೀಯವಾಗಿ ಹಣಕಾಸು ಮತ್ತು ವ್ಯವಹಾರದ ಮೇಲೆ ಯಾವ ರೀತಿ ಎಲ್ಲ ಪರಿಣಾಮವನ್ನು ಬೀರಿದೆ ಅನ್ನೋದನ್ನ ಎರಡನೇ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಸಂದರ್ಶನವನ್ನ ಮುಂದುವರಿಸುತ್ತಾ, ಸರ್, ಈಗ ಇರಾನ್ನಲ್ಲಿ ಯುದ್ಧ ಆಗ್ತಿದೆ. ಸೊ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಹೇಳಿ ನನ್ನ ಸ್ಯಾಲರಿ ಅಂತೂ ಹೆಚ್ಚಿಗೆ ಮಾಡಲ್ಲ. ಸೊ ಈಗ ನಾನು ಅಗತ್ಯ ವಸ್ತುಗಳನ್ನ ಖರೀದಿಸಲೇಬೇಕು, ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ನಾನು ಇಲ್ಲಿಂದ ಬೇರೆ ಎಲ್ಲ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಮಾಡ್ಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಅಂತ ಸಂದರ್ಭಗಳಲ್ಲಿ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ನ ಯಾವ ರೀತಿ ನಾನು ಯೋಜನೆಗಳನ್ನ ಮಾಡ್ಕೊಳ್ಬಹುದು ಸರ್?
3: ಕರೆಕ್ಟ್, ಒಳ್ಳೆಯ ಪ್ರಶ್ನೆ. ನೋಡಿ, ಅಲ್ಲಿಯ ಸಂಘರ್ಷ ನಮ್ಮ ಕೈಯಲ್ಲಿಲ್ಲ. ನಮ್ಮ ಮನೆಯ ಹಣಕಾಸಿನ ನಿರ್ವಹಣೆ, ನಮ್ಮ ಪಾಕೆಟಿನ ಹಣಕಾಸಿನ ನಿರ್ವಹಣೆ ನಮ್ಮ ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲಿ ಬೇಕಾಗುವಂಥದ್ದು ವಿವೇಕ, ವಿವೇಚನೆ. ಇದರಿಂದ ಯೋಚನೆ ಯೋಜನೆ ಮಾಡಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನೋಡಿ, ಪ್ರತಿ ಕುಟುಂಬ ಕೂಟ ತಮ್ಮ ಮಾಸಿಕ ಬಜೆಟ್ ಅನ್ನು ಪರಿಶೀಲಿಸಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಅವರ ಸಂಬಳ ಎಷ್ಟು ಅಂತ ಕೇಳಿದ್ರೆ ಗೊತ್ತಿರಬಹುದು. ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಡೈರಿಯಲ್ಲಿ ಬರೀತಾ ಇದ್ರು, ಆ ಅಭ್ಯಾಸವೂ ಇವತ್ತು ಇಲ್ಲ. ನಾವು ನಮ್ಮ ಮೊಬೈಲ್

0: ಆಚೆ ಈಚೆ ಮಾಡಿ ನೋಡ್ಬೇಕು ಯಾವ ಯಾವ್ದಕ್ಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ನಮ್ಮ ಬಜೆಟ್ ಅನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ಅದರಲ್ಲಿ ತುಂಬಾ ಅನಗತ್ಯ ವೆಚ್ಚಗಳಿವೆ. ಅಗತ್ಯ ವೆಚ್ಚಗಳಿವೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅನಗತ್ಯ ವೆಚ್ಚಗಳಿವೆ, ಅವುಗಳನ್ನು ಪ್ರತ್ಯೇಕಿಸಿ ಅನಿವಾರ್ಯವಲ್ಲದ ಖರೀದಿಗಳನ್ನ ಸ್ವಲ್ಪ ಮುಂದೂಡಬೇಕು. ನನಗೆ ಟಿವಿ ತಗೊಳ್ಬೇಕು ಅಂತ ಹೇಳಿದೆ, ಈಗಲೇ ಬೇಕು ಅಂತ ಹೇಳಿಲ್ಲ ಅಲ್ಲ, ಮನೆಯ ಸಣ್ಣ ಟಿವಿ ಸಾಕು, ಅದನ್ನು ಮುಂದೂಡುವ. ಎರಡನೇದಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು. ಯಾಕಂದ್ರೆ ಹಣಕಾಸು ನಿರ್ವಹಣೆಗೆ ಕನ್ಸಲ್ಟೆಂಟ್ಸ್ ಇದ್ದಾರಲ್ಲ, ಅವರು ಹೇಳ್ತಾರೆ ಆದಾಯದ ಒಂದು ಭಾಗವನ್ನ ತುರ್ತು ಪರಿಸ್ಥಿತಿಗಾಗಿ ಮೀಸಲಿಡಿ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿ ಹತ್ರ 3-6 ತಿಂಗಳ ಅಗತ್ಯ ವೆಚ್ಚಕ್ಕೆ ಸಾಕಾಗುವಷ್ಟು ತುರ್ತು ನಿಧಿ ಇದ್ದರೆ ಕುಟುಂಬ ಆತ್ಮವಿಶ್ವಾಸದಿಂದ ನಡೆಯುತ್ತದೆ. ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಿಂಗಳ ಸಂಬಳ ಆಗುವಾಗ 31ನೇ ತಾರೀಕು ಸಂಬಳ ಬರುವುದಿದ್ರೆ ನಾವು 20-20ನೇ ತಾರೀಕಿನಿಂದ ಲೆಕ್ಕ ಹಾಕ್ತೇವೆ, ಸಾಲ ತಗೊಳ್ಳಿಕ್ಕೆ ಆರಂಭ ಮಾಡ್ತೇವೆ. ನಮ್ಮ ಹಣಕಾಸಿನ ನಿರ್ವಹಣೆ ಸರಿ ಇಲ್ಲದೆ ಇದ್ರೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಮತ್ತೊಂದು, ನೀವು ಹೇಳಬಹುದು ಸಾಲ ತಗೊಳ್ಬಹುದಲ್ಲ ಅಂತ. ನಮ್ಮನ್ನು ಸಾಲ ತಗೊಳ್ಳಿಕ್ಕೆ ಉತ್ತೇಜಿಸುವ ವ್ಯವಸ್ಥೆ ಇವತ್ತಿದೆ. ನಾವು ಸುಮ್ಮನೆ ಮನೆಯಲ್ಲಿ ಕೂತು ನಮ್ಗೆ ಫೋನ್ ಮಾಡಿ ಸಾಲ ಬೇಕಂತ ಕೇಳ್ತಾರೆ. ಹಾಗಾಗಿ ನೋಡಿ, ಅನಗತ್ಯವಾಗಿ ನಾವು ಸಾಲ ತಗೊಳ್ತೇವೆ. ಎಷ್ಟೋ ಕಾಲ್ಗಳು ಬರುತ್ತೆ, ನೀವು ಸ್ಕೂಟರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನನಗೆ ಬೇಕಾ ಅಂತ ನಾನು ಆಲೋಚನೆ ಮಾಡಬೇಕು. ಯಾಕಂದ್ರೆ ಅನಗತ್ಯ ಸಾಲದ ಹೊರೆಯನ್ನ ನಾವು ತಪ್ಪಿಸಿಕೊಳ್ಬೇಕು. ಹೊಸ ಸಾಲ ತಗೊಳ್ಳುವ ಮೊದಲು ಅದರ ಅಗತ್ಯವನ್ನ ಚೆನ್ನಾಗಿ ನಾವು ಪರಿಗಣಿಸಿ. ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಂಗಾರ ಕೊಡ್ತಾರೆ, ಆಭರಣಗಳನ್ನು ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಟ್ಟೆ ಕೊಡ್ತಾರೆ, ಇದು ನಮಗೆ ಬೇಕಾ ಅನ್ನೋದು ಬಹಳ ಮುಖ್ಯ. ನಾಲ್ಕನೇದಾಗಿ, ನಮ್ಮ ಜೀವನ ಹೇಗಾಗಿದೆ ಅಂತ ಹೇಳಿದ್ರೆ, ಇವತ್ತು ಕರೆಂಟ್ ಮತ್ತು ಇಂಧನ ಇಲ್ಲದಿದ್ರೆ ನಡೆಯುವುದೇ ಇಲ್ಲ. ನಮ್ಮ ಹತ್ರ ಬೈಕ್ ಅಥವಾ ಸ್ಕೂಟರ್ ಅಥವಾ ಕಾರ್ ಇಲ್ಲದಿದ್ರೆ ನಮಗೆ ನಡೆದೇ ಅಭ್ಯಾಸ ಇಲ್ಲ. ಹಾಗಾಗಿ ನೋಡಿ, ಇದನ್ನ ಬಹಳ ಮಿತವಾಗಿ ನಾವು ಖರ್ಚು ಮಾಡಬೇಕು. ಎಷ್ಟು ಅನಾವಶ್ಯಕವಾಗಿ ತಿಂದು ಮೈ ಕರಗಿಸಿಕೊಳ್ಳಿಕ್ಕಾಗಿ ನಾವು ಓಡುವ ಬದಲಿಗೆ ಎಲ್ಲೆಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲಲ್ಲಿ ನಡ್ಕೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ನಾವು ನಮ್ಮ ಕಾಲಿಗೆ ಎಕ್ಸಸೈಸ್ ಕೊಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅನಾವಶ್ಯಕ ನಾವು ಎಕ್ಸಸೈಸ್ ಮಾಡುವ ಬದಲಿಗೆ ದೈನಂದಿನ ನಮ್ಮ ಕೆಲಸಗಳಲ್ಲಿ ಎಕ್ಸಸೈಸ್ ಮಾಡಿದ್ರೆ ಎಷ್ಟು ಒಳ್ಳೇದು. ಹಾಗಾಗಿ ನೋಡಿ, ಸಣ್ಣ ಉಳಿತಾಯಗಳು, ನೀವು ಕೇವಲ ಪೇಟೆಗೆ ಹೋಗುವಾಗ ಸ್ಕೂಟರ್ ನ ಬದಲು ನಡ್ಕೊಂಡು ಹೋಗಿ, ಅಷ್ಟು ಪೆಟ್ರೋಲ್ ಉಳಿದ್ರೆ, ಅಷ್ಟು ಡಾಲರ್ ಮೇಲೆ ಏನು ಬೇಡಿಕೆ ಕಡಿಮೆ ಆದ್ರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು. ಹಾಗಾಗಿ ಸಣ್ಣ ಉಳಿತಾಯ ದೀರ್ಘಾವಧಿಯಲ್ಲಿ ದೊಡ್ಡ ಉಳಿತಾಯ ಆಗತ್ತೆ. ಇನ್ನೊಂದು ಮತ್ತು ನಾನು ಹೇಳಬೇಕು, ಅಲ್ಲಿ ಯುದ್ಧ ಅಂತೆಲ್ಲ ಹೌದು, ಇದ್ರ ನಾಗ ಏನಾಗುತ್ತೆ, ಹೇ ಡೀಸೆಲ್ ಎಲ್ಲ ಇನ್ನು ಸಿಕ್ಕದೇ ಇರಬಹುದು, ಸ್ವಲ್ಪ ಡೀಸೆಲ್ ತಗೊಳ್ಳುವ, ಸ್ವಲ್ಪ ಗ್ಯಾಸಿನ ಅಣ್ಣೆ ಮನೆಯಲ್ಲಿ ಇಟ್ಟುಕೊಳ್ಳುವ, ಸ್ವಲ್ಪ ದಿನಸಿ ತಂದು ನಮ್ಮ ಅಡುಗೆ ಮನೆಯ ಅಟ್ಟದಲ್ಲಿ ಇಟ್ಟು ಬಿಡುವ ಅಂತ ಹೇಳುದು ಅನಾವಶ್ಯಕ ವದಂತಿಗಳಿಗೆ ಕಿವಿ ಕೊಡುವಂತದ್ದು. ನಿಮಗೆ ಗೊತ್ತಿದೆ, ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ಗಳಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿದ್ರೆ ಏನೆಲ್ಲ ಭಯಗಳನ್ನು ಹುಟ್ಟಿಸುವಂತ ಸಂದೇಶಗಳು ಬರ್ತಾ ಇರ್ತದೆ. ಅವರಿಗೆ ಕೆಲಸ ಏನು ಅಂತ ಹೇಳಿದ್ರೆ, ಅವರಿಗೆ ಅದನ್ನು ನೋಡುವವರು ಬೇಕು, ಹೆಚ್ಚು ನೋಡುಗರು ಬಂದ್ರೆ ಅವರಿಗೆ ದುಡ್ಡು ಸಿಗುತ್ತೆ, ನಮ್ಗೆ ಭಯ ಹುಟ್ಟಿಸಿ. ಹಾಗಾಗಿ ವದಂತಿಗಳಿಗೆ ನಾವು ಯಾವತ್ತೂ ಕಿವಿ ಕೊಡಬಾರದು. ಬೆಲೆಗಳು ಏರ್ತದೆ ಎನ್ನುವ ಭಯದಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿಡುವುದು ಒಳ್ಳೆಯದಲ್ಲ. ದೇಶದ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಂತ ದೃಷ್ಟಿಯಿಂದ ಕೂಡ ಅನಗತ್ಯವಾಗಿ ವಸ್ತುಗಳನ್ನು ಮನೆಯಲ್ಲಿ ಪೇರಿಸಿ ಇಡುವಂತದ್ದು ಇದು ವೇಸ್ಟ್. ಹಾಗಾಗಿ ಒಂದು ಆರ್ಥಿಕ ಪಾಠವನ್ನ ನೆನಪಿಡಬೇಕು. ಆದಾಯ ಎಷ್ಟು, ನೀವಾಗ ಹೇಳಿದ್ರಲ್ಲ ಸಂಬಳ ಜಾಸ್ತಿ ಆಗೋದಿಲ್ಲ ಅಂತೇಳಿ, ಇದಕ್ಕೆ ನಾನು ಹೇಳ್ತೇನೆ ನೋಡಿ, ಆದಾಯ ಎಷ್ಟು ಎಂಬುದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಜಾಣ್ಮೆಯಿಂದ ನಾವು ನಿರ್ವಹಣೆ ಮಾಡ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂದಿನ ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಭಯ ಅಲ್ಲ ಹಣಕಾಸಿನ ಶಿಸ್ತು, ಆತಂಕ ಅಲ್ಲ ಯೋಜಿತ ಉಳಿತಾಯ, ವದಂತಿಯಲ್ಲ ವಿಶ್ವಾಸಾರ್ಹ ನಂಬಿಕೆಯ ಮಾಹಿತಿ, ಇದು ನಮ್ಮ ಕುಟುಂಬವನ್ನ ಸಂರಕ್ಷಿಸುತ್ತದೆ ಅಂತ ನಾನು ನಂಬಿದ್ದೇನೆ.
1: ಇದು ಸ್ಮಾರ್ಟ್ ಫೋನ್ಗಳ ಯಾರ ಸರ್, ಸೋಷಿಯಲ್ ಮೀಡಿಯಾಗಳು ಸಾಕಷ್ಟಿದೆ. ಸೊ ಈಗ ನೀವೇ ಹೇಳಿದ್ರಿ ಸರ್, ಏನಂತ ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಪೋಸ್ಟ್ ಬರುತ್ತೆ, ಬೆಲೆ ಏರಿಕೆ ಆಗುತ್ತೆ, ಸೊ ಅಷ್ಟೆಲ್ಲ ಪೋಸ್ಟ್ ಗಳು ಬಂದೇ ಬರುತ್ತೆ ಸರ್. ಅದರಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತೇಳಿ ಗುರುತಿಸುವಂತದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್, ಅಥವಾ ಗುರುತಿಸೋದನ್ನ ನಾವು ಯಾವ ರೀತಿ ಗುರುತಿಸಬೇಕಾಗತ್ತೆ ಸರ್?
0: ನೋಡಿ, ಬಹಳ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಕೇಳಿದ್ರಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಯುದ್ಧಕ್ಕಿಂತಲೂ ವೇಗವಾಗಿ ಹರಡುವಂತದ್ದು ಸುದ್ದಿ. ಆದರೆ ಎಲ್ಲಾ ಸುದ್ದಿಗಳು ಸತ್ಯವಾಗಿರುವುದಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೂ ಒಮ್ಮೆ ಅದನ್ನು ನೋಡುವಂತದ್ದು ನಮ್ಮ ಅಭ್ಯಾಸ. ನಿಜವಾದ ಮಾಹಿತಿಯನ್ನು ಗುರುತಿಸುವುದು ನಮ್ಮೆಲ್ಲರ ಕೂಡ ದೊಡ್ಡ ಜವಾಬ್ದಾರಿ. ಯುದ್ಧ ಅಥವಾ ಜಾಗತಿಕ ಅಶಾಂತಿಗಳ ಸಂಘರ್ಷಗಳ ಸಂದರ್ಭದಲ್ಲಿ ವದಂತಿಗಳು, ಹಳೆಯ ವಿಡಿಯೋಗಳು, ತಿರುಚಿದ ಚಿತ್ರಗಳು ಮತ್ತು ಪರಿಶೀಲಿಸದ ಸಂದೇಶಗಳು ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಜನರಲ್ಲಿ ಅನಗತ್ಯ ಭಯ, ಆತಂಕ, ಗೊಂದಲ ಉಂಟು ಮಾಡುತ್ತದೆ. ಆದ್ರಿಂದ ಯಾವುದೇ ಸುದ್ದಿಯನ್ನ ನಂಬುವ ಮೊದಲು ಅದರ ಮೂಲ ಯಾವುದು, ಅಧಿಕೃತ ಸಂಸ್ಥೆಗಳು ಅಥವಾ ಸುದ್ದಿ ಸಂಸ್ಥೆಗಳು ಅದನ್ನು ದೃಢಪಡಿಸಿದೆಯಾ ಅಥವಾ ಅದು ಇತ್ತೀಚಿನ ಮಾಹಿತಿಯ ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ವಿಶೇಷ ಆರ್ಥಿಕ ವಿಷಯಗಳಲ್ಲಿ ಮುಖ್ಯವಾಗಿ ಪೆಟ್ರೋಲಿಗೆ ನಾಳೆಯಿಂದ ಇಷ್ಟು ರೂಪಾಯಿ ಜಾಸ್ತಿ ಆಗ್ತದೆ ಅಂತ ಯಾರೊಬ್ಬ ಬರೆದು ಬಿಡ್ತಾನೆ ಫೇಸ್ಬುಕ್ ಅಲ್ಲಿ, ಎಲ್ಲೋ ಒಂದ್ ಕಡೆ ಹಾಕ್ತಾನೆ, ಎಲ್ಲರೂ ನೋಡುದೇ ಅದನ್ನು. ಅಲ್ಲಿ ಬಂದದ್ದೇ ಸತ್ಯ ಅಂತ ನಮಗೆ ಒಂದು ಕಾಲದಲ್ಲಿ ನಮ್ಮ ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇತ್ತು, ಪ್ರಿಂಟ್ ಆಗಿ ಬಂದದ್ದು ಸತ್ಯ ಅಂತ. ಇವತ್ತದಲ್ಲ ಅನ್ನೋದು ಗೊತ್ತಾಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಒಮ್ಮೆಗೆ ಬಂದಾಗ ನಮ್ಗೆ ಅದು ಸತ್ಯ ಅಂತ ಭಾವನೆ ಆಗಿ, ಯಾಕಂದ್ರೆ ನಮ್ಮನ್ನು ಅದು ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆಗೊಳಿಸ್ತದೆ ಮತ್ತು ಸತ್ಯ ಅಂತ ನಂಬುವ ಹಾಗೆ ಮಾಡ್ತದೆ. ಹಾಗಾಗಿ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ, ತಕ್ಷಣ ಖರೀದಿಸಿ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು, ಇದರಲ್ಲಿ ಏನೋ ಒಂದು ನಮ್ಗೆ ಗುಮಾನಿ ಅನುಮಾನ ಬರಬೇಕು. ಯಾಕೆ ಒಂದು ಕಂಪನಿಯವರು ಅಥವಾ ಯಾವುದೋ ಒಂದು ವಸ್ತುವನ್ನ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಯಾಕೆ ಹೇಳಬೇಕು? ಅವರ ಸ್ಟಾಕ್ ಅನ್ನ ಕ್ಲಿಯರೆನ್ಸಿಯಲ್ಲಿ ಇರಬಹುದು, ಇದು ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಜನರಿಂದ ಜನರಿಗೋಸ್ಕರ ಇದೆಲ್ಲ ಸರ್ಕಾರ ಅಂತ ಹೇಳ್ತೇವೆ. ಆದ್ರೆ ನಾಗರಿಕ ನಾವು ಕೇವಲ ಮತದಾರರಲ್ಲ, ಸತ್ಯವನ್ನು ಪರಿಶೀಲಿಸಿ ಮಾಹಿತಿಯನ್ನು ಹಂಚಿಕೊಳ್ಳುವ ವ್ಯಕ್ತಿ ನಾವಾಗಬೇಕು. ಸುದ್ದಿಯನ್ನು ಮೊದಲು ಹಂಚಿಕೊಳ್ಳುವುದಕ್ಕಿಂತ ಅದರ ಅದು ಸತ್ಯವೇ ಅಂತ ಮೊದಲು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ಡಿಜಿಟಲ್ ಯುಗದ ನಾಗರಿಕ ಪ್ರಜ್ಞೆ ಅಂತ ನಾನು ನಂಬುತ್ತೇನೆ.
1: ಈಗ ಸಾಕಷ್ಟು ಜನ ಯಾವುದೋ ಒಂದು ನ್ಯೂಸ್ ಬಂದ್ರೆ ಅದನ್ನ ಸ್ಪ್ರೆಡ್ ಮಾಡಿಬಿಡ್ತಾರೆ ಸರ್. ಸೊ ಈಗ ಉಜಿರೆಯ ವಿದ್ಯಾರ್ಥಿಗಳು, ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲರೂ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಆ ವಿದ್ಯಾರ್ಥಿಗಳು ಅಥವಾ ರೈತರು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ, ಅವರು ಎಲ್ಲೋ ದೂರದಲ್ಲಿ ಯುದ್ಧ ಆಗ್ತಿರೋದು, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ, ಹೋಗ್ಲಿ ಬಿಡು ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಅವರು ಅದನ್ನ ತಿಳ್ಕೊಳ್ಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಸರ್? ಅವ್ರು ಯಾಕೆ ತಿಳ್ಕೋಬೇಕು ಈ ಯುದ್ಧದ ಬಗ್ಗೆ?
0: ನೋಡಿ, ಉಜಿರೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಅಲ್ಲ, ದೊಡ್ಡ ಪಟ್ಟಣ ಕೂಡ ಅಲ್ಲ. ಇಲ್ಲಿ ಕೃಷಿ, ಶಿಕ್ಷಣ, ವ್ಯಾಪಾರ, ಸೇವಾ ಕ್ಷೇತ್ರ ಎಲ್ಲ ಇರುವಂತ ಒಂದು ಪ್ರದೇಶ. ಹಾಗಾಗಿ ಜಾಗತಿಕ ಸಂಘರ್ಷದ ಪರಿಣಾಮ ಇಲ್ಲಿ ನೇರವಾಗಿ ಅಲ್ಲದೇ ಇದ್ರೂ ಕೂಡ ಪರೋಕ್ಷವಾಗಿ ಕ್ರಮೇಣವಾಗಿ ಕಾಣಿಸಿಕೊಳ್ತದೆ. ನಮ್ಗೆಲ್ಲ ಗೊತ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಸಾಗಾಣಿಕೆ ವೆಚ್ಚ ಬೆಲೆಗಳು ಜಾಸ್ತಿ ಆಗೋದು, ರೈತರಿಗೆ ಅವರ ವೆಚ್ಚ ಜಾಸ್ತಿ ಆಗುವಂತದ್ದು, ವಿದ್ಯಾರ್ಥಿಗಳಿಗೆ ಆಹಾರದ ವೆಚ್ಚ, ಹಾಸ್ಟೆಲ್ ವೆಚ್ಚ, ಫೀಸ್ಗಳು ಜಾಸ್ತಿ ಆಗುವಂತದ್ದು, ಸಣ್ಣ ಇದೆಲ್ಲ ಸಾಮಾನ್ಯವಾಗಿ ಅದೇ ಇರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ಒಂದೇ ದಿನದಲ್ಲಿ ಕಾಣಿಸಿಕೊಳ್ಳುವಂತದಲ್ಲ. ಹಾಗಾಗಿ ನಾವು ಭಯಪಡುವ ಅಗತ್ಯ ಇಲ್ಲ. ನಾವು ಹಿಂದೆ ಭಾರತ, ನಮ್ಮ ದೇಶ ಇಂಥ ಅನೇಕ ಸವಾಲುಗಳನ್ನ ಎದುರಿಸಿದೆ, ಯಶಸ್ವಿಯಾಗಿ ನಿರ್ವಹಿಸಿದೆ. ಆದ್ರೆ ಉಜಿರೆ ಅಂತ ಹಳ್ಳಿಯೂ ಅಲ್ಲ ಪಟ್ಟಣವೂ ಅಲ್ಲ ಅನ್ನುವ ಪ್ರದೇಶದ ಜನರಿಗೆ ನನ್ನ ಒಂದು ಸಂದೇಶ ಇದೆ. ಏನಂತ ಹೇಳಿದ್ರೆ, ಜಾಗತಿಕ ಬೆಳವಣಿಗೆಗಳ ಬಗ್ಗೆ ನಮ್ಗೆ ಅರಿವು ಇರಬೇಕು, ಆದ್ರೆ ಆತಂಕ ಬೇಡ. ಖರ್ಚಿನಲ್ಲಿ ಮಿತವ್ಯಯವನ್ನ ಸಾಧಿಸಬೇಕು, ಉಳಿತಾಯದಲ್ಲಿ ಶಿಸ್ತು ಬೇಕು, ವದಂತಿಗಳಿಂದ ದೂರ ಇರಬೇಕು. ಇವೇ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಕೊಡುವ ರಕ್ಷಣಾ ಕವಚ. ಯುದ್ಧ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ನಡೆಯಬಹುದು, ಆದ್ರೆ ಜಾಣ್ಮೆಯ ಆರ್ಥಿಕ ನಿರ್ಧಾರಗಳು ನಮ್ಮ ನಮ್ಮ ಮನೆಯಲ್ಲಿ ಆಗಬೇಕು. ಉಜಿರೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಯುದ್ಧ ನಡೀತಾ ಇರುವಾಗ ಅದರ ಪರಿಣಾಮ ಮುಂದಕ್ಕೆ ಏನಾಗಬಹುದು, ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು, ಮುಖ್ಯವಾಗಿ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುವುದು, ಮಿತವ್ಯಯ ಮತ್ತು ಉಳಿತಾಯ. ಮತ್ತೊಂದು ನೀವು ಕೇಳಿದ್ರಿ, ಉಜಿರೆಯ ವಿದ್ಯಾರ್ಥಿಗಳು, ರೈತರು ಈ ಬೆಳವಣಿಗೆಗಳನ್ನು ಯಾಕೆ ಗಮನಿಸಬೇಕು ಅಂತ, ಅದು ನಿಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಇದರಲ್ಲಿ ನೋಡಿ, ದೂರದ ಯುದ್ಧ ಮತ್ತು ನಮ್ಮ ಹಳ್ಳಿಗೆ ಏನು ಸಂಬಂಧ ಅಂದ್ರೆ, ಈ ಜಾಗತೀಕರಣದ ಯುಗದಲ್ಲಿ ಜಗತ್ತಿನ ಒಂದು ಭಾಗದಲ್ಲಿ ನಡೆಯುವಂತ ಘಟನೆ ಮತ್ತೊಂದು ಭಾಗದ ಜನರ ಮೇಲೆ ಪರಿಣಾಮ ಬೀರ್ತದೆ. ನಾವು ತಮಾಷೆಗೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತೇವೆ. ಎಲ್ಲೋ ಒಂದು 100 ಕಿಲೋಮೀಟರ್, 1,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಟ್ಟೆ ಹಾರಿದ್ರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿದ್ರೆ ಅದು ಇಲ್ಲಿ ಬಿರುಗಾಳಿಯಾಗಿ ಪರಿಣಮಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದೆಲ್ಲವನ್ನು ನಾವು ಗಮನಿಸಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂಘರ್ಷದ ಬಗ್ಗೆ ತಿಳ್ಕೊಳ್ಬೇಕು, ಯಾಕಂದ್ರೆ ಇದು ಕೇವಲ ಯುದ್ಧದ ವಿಷಯ ಅಲ್ಲ. ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅಂತಾರಾಷ್ಟ್ರೀಯ ಅಧ್ಯಯನ ಅಥವಾ ಭೂಗೋಳ, ಇಂಧನ ಭದ್ರತೆ, ಜಾಗತಿಕ ವ್ಯಾಪಾರಗಳ ಸಂಬಂಧ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಅವಕಾಶ. ಯಾಕೆ ಬೆಲೆ ಜಾಸ್ತಿ ಆಗ್ತದೆ ಅನ್ನುವ ಕುತೂಹಲ ವಿದ್ಯಾರ್ಥಿಗೆ ಬಂದ್ರೆ ಇದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು ಅಂತ ಗೊತ್ತಾದ್ರೆ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಪರಿಣಾಮದಿಂದ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು ಅನ್ನುವ ತಿಳುವಳಿಕೆ ಕೂಡ ಅವನಿಗೆ ಬರ್ತದೆ. ಹಾಗಾಗಿ ಒಬ್ಬ ಉತ್ತಮ ನಾಗರಿಕರಾಗಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಸಂಘರ್ಷದ ಹಿಸ್ಟ್ರಿ ಕಲಿಯಬೇಕು. ಯಾಕೆ, ಕಾರಣ ಏನು, ಯಾವ ಕಾರಣಗಳಿಂದ ಇಂತಹ ಸಂಘರ್ಷಗಳು ಆಗಿದೆ, ಏನೆಲ್ಲ ಒತ್ತಡಗಳು ಬಂದಿದೆ, ಇದನ್ನು ತಿಳ್ಕೊಳ್ಳುವಂತದ್ದು ಅವರ ನಾಲೆಜ್ ಹಾರಿಜನ್ ಅಂತ, ಹಾರಿಜನ್ ಆಫ್ ನಾಲೆಜ್ ಅಂತ ಹೇಳ್ತೇವೆ. ಅವರ ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ. ರೀಸನಿಂಗ್, ಈ ಕಾರಣಗಳು ಹುಡುಕ್ಲಿಕ್ಕೆ, ಅದರ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು ಏನೆಲ್ಲ ಬೇಕು, ಸ್ಕಿಲ್ಗಳು ಅದೆಲ್ಲ ಬೇಕಾದ್ರೆ ಇದನ್ನು ಅಧ್ಯಯನ ಮಾಡಿದ್ರೆ ಸಾಕು. ಇದರಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಒಬ್ಬ ವಿದ್ಯಾರ್ಥಿ. ರೈತರಂತೂ ಬಹಳ ಸಮೀಪದಲ್ಲಿ ಇದನ್ನು ಗಮನಿಸಬೇಕು. ಯಾಕಂದ್ರೆ ಅವರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೇನೆ, ಸಣ್ಣ ಉದ್ಯಮಿಗಳು ಇದನ್ನ ಗಮನಿಸಬೇಕು. ಇರಾನ್ ನಲ್ಲಿ ಯುದ್ಧ ನಡೆದ್ರೆ ನಮ್ಮ ಹಳ್ಳಿಯ ರೈತನಿಗೆ ಏನು ಸಂಬಂಧ, ವಿದ್ಯಾರ್ಥಿಗೆ ಏನು ಸಂಬಂಧ, ವ್ಯಾಪಾರಿಗೆ ಏನು ಸಂಬಂಧ ಎನ್ನುವುದು ಸಹಜ ಪ್ರಶ್ನೆ. ಆದ್ರೆ ಅರ್ಥಶಾಸ್ತ್ರ ನಮಗೆ ಬಹಳ ಮಹತ್ವವಾದ ಪಾಠವನ್ನ ಹೇಳ್ತದೆ. ಜಗತ್ತು ಇಂದು ಪರಸ್ಪರ ಅವಲಂಬಿತ ಕುಟುಂಬ. ಒಂದೆಡೆ ಆರ್ಥಿಕ ಅಲೆಗಳು ಉಂಟಾದ್ರೆ ಸಾವಿರಾರು ಕಿಲೋಮೀಟರ್ ದೂರದ ಹಳ್ಳಿಯ ತೀರವನ್ನು ಕೂಡ ಅದು ತಲುಪ್ತದೆ, ಯಾರನ್ನು ಅದು ಬಿಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಪುಸ್ತಕದ ಜೊತೆಗೆ ಹೊರಗಿನ ಜಗತ್ತನ್ನ ಓದಬೇಕು. ಕೇವಲ ಪುಸ್ತಕವನ್ನ ಓದುವುದಲ್ಲ, ಜಗತ್ತನ್ನು ಓದಬೇಕು. ಇಂದಿನ ಯುದ್ಧಗಳು ಕೇವಲ ಗಡಿಗಳಿಗಾಗಿ ನಡೀತಾ ಇಲ್ಲ, ಇಂದಿನ ಯುದ್ಧಗಳು ಇಂಧನ, ವ್ಯಾಪಾರ, ತಂತ್ರಜ್ಞಾನ, ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳು. ಈ ಅರಿವು ನಿಮ್ಮನ್ನ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಓದಲೇಬೇಕು, ರೈತರು, ಸಣ್ಣ ಉದ್ದಿಮೆದಾರರು ಓದಬೇಕು. ಹಾಗಾಗಿ ನೋಡಿ, ನಾವು ಹೇಳ್ತೇವಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಉತ್ಪಾದನೆ ಜಾಗತಿಕ ಪರಿಣಾಮ ಅಂತ ಹೇಳ್ತೇವೆ. ಈ ಜಗತ್ತಿವತ್ತು ನಡೀತಾ ಇರುವಂತದ್ದು ಕೂಡ ಇದೇ ಒಂದು ತತ್ವದ ಮೇಲೆ. ಆದ್ರಿಂದ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದು ಆರ್ಥಿಕ ಜಾಗೃತಿಯ ಲಕ್ಷಣ ಕೂಡ ಹೌದು. ನ ಭಯಂಚ ಅಸ್ತಿ ಜಾಗೃತ, ಯಾರು ಸದಾ ಜಾಗೃತನಾಗಿರ್ತಾನೆಯೋ ಅವನು ನಿರ್ಭಯನಾಗಿರಬಹುದು ಅಂತ ಹೇಳಿದೆ. ಆನೋಭದ್ರ ಕೃತವೋ ಎಂದು ವಿಶ್ವತ, ಜಗತ್ತಿನ ಎಲ್ಲ ಮೂಲೆಗಳಿಂದ ವಿಷಯಗಳು ಬರಲಿ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಯುದ್ಧದ ಘಟನೆಗಳು ಕೂಡ ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಂಡು ನ ಭಯಂಚ ಅಸ್ತಿ ಜಾಗೃತ, ನಾವು ಜಾಗೃತರಾಗಿದ್ರೆ ಭಯಪಡುವ ಅಗತ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿಶ್ವವನ್ನ ಓದಬೇಕು, ಪ್ರತಿಯೊಬ್ಬ ರೈತನು ಕೂಡ ವಿಶ್ವದ ಮಾರುಕಟ್ಟೆಯನ್ನ ಗಮನಿಸಬೇಕು, ಪ್ರತಿಯೊಬ್ಬ ಉದ್ಯಮಿ ಬೊಂಬಾಯಿಯಲ್ಲಿರಲಿ, ಬೆಂಗಳೂರಿನಲ್ಲಿರಲಿ, ಉಜಿರೆಯಲ್ಲಿರಲಿ, ಅವನು ಜಾಗತಿಕ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಬೇಕು. ದೂರದಲ್ಲಿ ಹೊತ್ತಿಕೊಳ್ಳುವ ಬೆಂಕಿಯ ಉರಿ ತಡವಾದ್ರೂ ನಮ್ಮ ಮನೆಯ ಜಗಲಿಯನ್ನು ತಟ್ಟಬಹುದು. ಆದ್ದರಿಂದ ಜಾಗತಿಕ ಅರಿವೇ ಸ್ಥಳೀಯ ಸಮೃದ್ಧಿಯ ನೆಮ್ಮದಿಯ ಮೂಲ ಅಂತ ನಾನು ಹೇಳ್ತೇನೆ.
1: ಸರಿ, ಈಗ ಉಜಿರೆಯಲ್ಲಿ ವಾಸಿಸುತ್ತಿರುವಂತಹ ಜನಗಳ ಕುಟುಂಬ ಅಥವಾ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಜನರು ಯಾರೇ ಆಗಿರ್ಬೋದು, ಇವರು ಹೋಗಿ ಬೆಲೆ ಏರಿಕೆಯನ್ನ ತಡೆಯೋಕ್ಕಾಗಲ್ಲ ಅಥವಾ ಈ ಯುದ್ಧವನ್ನ ನಿಲ್ಸೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇವ್ರು ತಗೊಳ್ಬೇಕಾಗುತ್ತೆ. ಆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಇವರಿಗೆ ಅದರಿಂದ ತೊಂದರೆ ಸ್ವಲ್ಪ ಕಡಿಮೆ ಆಗ್ಬಹುದು ಸರ್?
0: ನೋಡಿ, ಅಲ್ಲಿ ಯುದ್ಧ ಆಗಿದೆ, ಆರಂಭ ಆಗಿದೆ ಅಂತ ಹೇಳಿದ ಕೂಡಲೇ ನಾವು ಭಯ ಪಡುವುದಲ್ಲ, ನಾವು ಸಿದ್ಧರಾಗಬೇಕು. ನಾವೇನ್ ಮಾಡಬೇಕು ಅಂತ ಆಗ್ಲೇ ಹೇಳಿದ್ದೆ ನಾನು. ಪ್ರತಿಯೊಂದು ಕುಟುಂಬ ಕೂಡ ತನ್ನ ಆದಾಯ ಮತ್ತು ಲೆಕ್ಕವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಬೇಕು. ನಮ್ಮಲ್ಲಿ ಲೆಕ್ಕ ಇಲ್ಲ, ಪಾಕೆಟ್ ನಲ್ಲಿ ಎಷ್ಟು ಹಣ ಇದೆ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆದಾಯ ಎಷ್ಟು, ನಮ್ಮ ವೆಚ್ಚ ಎಷ್ಟು ಅನ್ನೋದನ್ನು ಲೆಕ್ಕ, ಬಜೆಟ್ ಬಹಳ ಮುಖ್ಯ. ಹಣ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ಎನ್ನುವ ಅರಿವು ನಮ್ಮಲ್ಲಿದ್ರೆ ಅನಗತ್ಯ ವೆಚ್ಚ ಕಡಿಮೆ ಆಗುತ್ತೆ. ಯುದ್ಧದಿಂದಾಗಿ ಬೆಲೆಗಳು ಜಾಸ್ತಿ ಆದ್ರೂ ಕೂಡ ಅಗತ್ಯ ವಸ್ತುಗಳನ್ನು ಕೊಂಡುಕೊಂಡು ಅನಗತ್ಯ ವಸ್ತುಗಳನ್ನು ನಾವು ಕೊಂಡುಕೊಳ್ಳದೆ ಇದ್ರೆ ಅಥವಾ ಮುಂದೂಡಿದ್ರೆ ನಮ್ಮ ಬಜೆಟ್ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಆಗತ್ತೆ. ನೆನ್ಪಿಟ್ಟುಕೊಳ್ಳಿ, ಇನ್ನೂ ನಮಗೆ ಅಭ್ಯಾಸ ಆಗ್ಲಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಸ್ವಸಹಾಯ ಗುಂಪುಗಳಿದೆ ನೋಡಿ, ಅವರಲ್ಲಿ ಇರುವಂತಹ ಉಳಿತಾಯದ ಮನೋವೃತ್ತಿ ಇವತ್ತಿನ ಯುವಕರು ಉದ್ಯೋಗಕ್ಕೆ ಹೋಗುವವರಲ್ಲಿಲ್ಲ. ಇದು ಬಹಳ ದೊಡ್ಡ ಒಂದು ಸಮಸ್ಯೆ ನೋಡಿ. ಆ ಹಳ್ಳಿಯಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಯಾವುದೋ ಮೆಣಸಿನ ಡಬ್ಬದಲ್ಲೋ ಇನ್ಯಾವುದೋ ಡಬ್ಬದಲ್ಲೂ ಹಣವನ್ನು ಒಟ್ಟು ಮಾಡಿ ಇಡ್ತಾ ಇದ್ರಲ್ಲ, ಆ ಪ್ರವೃತ್ತಿ ಹಳ್ಳಿಯ ಮಹಿಳೆಯರಲ್ಲಿ ಇವತ್ತು ಇದೆ, ಆದ್ರೆ ನಮ್ಮ ಯುವಕರಲ್ಲಿ ಇಲ್ಲ. ಇದು ನನಗೆ ಬಹಳ ದುಃಖವಾಗುವಂತದ್ದು. ಹಾಗಾಗಿ ಉಳಿತಾಯವನ್ನ ಜೀವನದ ಭಾಗವಾಗಿ ಇಟ್ಕೊಳ್ಬೇಕು. ಆದಾಯ ದೊಡ್ಡದಿರ್ಬೇಕು ಅಂತ ಹೇಳಿಲ್ಲ, ಉಳಿತಾಯದ ಅಭ್ಯಾಸ ಮಾತ್ರ ದೊಡ್ಡದಿರ್ಬೇಕು. ಇಂದಿನ ಸಣ್ಣ ಉಳಿತಾಯ ನಾಳಿನ ದೊಡ್ಡ ರಕ್ಷಣೆ ಎನ್ನುವ ಭಾವನೆ ನಮ್ಮಲ್ಲಿ ಇರಬೇಕು. ಮುನ್ನೆದಾಗಿ ಸಾಲ ಕೊಡುವವರು ಎಷ್ಟೋ ಇರಬಹುದು, ನಮ್ಮನ್ನು ಕರೆದು ಸಾಲ ಕೊಡ್ತಾರೆ. ತಗೊಳ್ಳುವವನಿಗೆ ವಿವೇಚನೆ ಬೇಕು, ಯಾಕಂದ್ರೆ ಅವನು ಹಿಂದೆ ಕಟ್ಟಬೇಕಲ್ಲ, ಬಡ್ಡಿ ಸಮೇತ ಹಿಂದೆ ಕಟ್ಟಬೇಕಲ್ಲ. ತಾನು ತಗೊಂಡ ಸಾಲವನ್ನ ಉತ್ಪಾದಕ ಚಟುವಟಿಕೆಗೆ ತೊಡಗಿಸಿದ್ರೆ ಮಾತ್ರ ಅವನಿಗೆ ಹಿಂದೆ ಕೊಡುವ ಸಾಮರ್ಥ್ಯ ಬರುತ್ತೆ. ಆದ್ರೆ ನಾವು ಹೆಚ್ಚಿನವರು ತಗೊಳ್ಳುವಂತ ಸಾಲ ಇಲ್ಲ, ಇದು ನಮ್ಗೆ ನೆಸೆಸರಿ ಅಲ್ಲ, ಕಂಫರ್ಟ್ ಕೊಡ್ತದೆ, ನಮ್ಮ ಜೀವನದಲ್ಲಿ ಸುಖವನ್ನ ಕೊಡ್ತದೆ. ಇದರಿಂದ ನಮ್ಮ ಉತ್ಪಾದನೆ ಜಾಸ್ತಿ ಆಗ್ತದ ಇಲ್ಲ. ಲಕ್ಷುರಿ, ಹೆಚ್ಚಿನ ವಸ್ತುಗಳು ಲಕ್ಷುರಿ ಐಟಮ್ಸ್, ವೇಸ್ಟ್ ಐಟಮ್ಸ್. ಹಾಗಾಗಿ ಸಾಲ ಮಾಡುವುದು ಕೇವಲ ಆಡಂಬರಕ್ಕಾಗಿ ಮಾಡದೆ, ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳುವಂತ ಸಾಲವನ್ನ ಮಾಡದೆ ಉತ್ಪಾದಕ ಸಾಲವನ್ನ ಮಾಡಿದ್ರೆ ಒಳ್ಳೆಯದು. ನಾಲ್ಕನೇದಾಗಿ, ನಮ್ಮ ರೈತರಿದ್ದಾರಲ್ಲ, ಅದೇ ಬೆಳೆಯನ್ನ ಹಿಂದಿನ ಬೆಳೆಯನ್ನೇ ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಮಾರುಕಟ್ಟೆಯಲ್ಲಿ ಇವತ್ತು ಯಾವುದಕ್ಕೆ ಬೇಡಿಕೆ ಇದೆ, ಯಾವ ವಸ್ತುಗಳಿಗೆ ಬೇಡಿಕೆ ಇದೆ, ಕೇವಲ ತಾನು ಉತ್ಪಾದನೆ ಮಾಡಿದ ವಸ್ತುವನ್ನ ತಾನು ಉತ್ಪಾದನೆ ಮಾಡಿದ್ದನ್ನ ಜನ ಕೊಂಡುಕೊಳ್ಳಬೇಕು ಅನ್ನೋ ಭಾವನೆ ಹೋಯಿತು. ಇವತ್ತು ಮಾರುಕಟ್ಟೆಗೆ ಏನು ಬೇಕು ಆ ವಸ್ತುವನ್ನ ಅವರ ಆಶೆಗಳಿಗೆ ಅನುಗುಣವಾದ ವಸ್ತುಗಳನ್ನ ರೈತ ಬೆಳೆದ್ರೆ ಮಾತ್ರ ಜನ ತಗೊಳ್ತಾರೆ. ಯಾಕಂದ್ರೆ ಇವತ್ತು ಜಗತ್ತು ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ರೈತರು ಪೂರಕ ಆದಾಯದ ಮಾರ್ಗಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳಬೇಕು. ಹಾಗಾಗಿ ಒಂದು ಆದಾಯದ ಬದಲು ಅನೇಕ ಆದಾಯದ ಮೂಲಗಳು ಇದ್ರೆ ಕುಟುಂಬದ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸ್ತದೆ. ಇನ್ನೂ ಒಂದು ವಿಷಯ ಹೇಳ್ತೇನೆ, ನಮ್ಮ ಯುವಕರು ಇದ್ದಾರಲ್ಲ, ಈ ದೇಶದ ಆಸ್ತಿ, ಜಗತ್ತಿನ ಆಸ್ತಿ, ಇವತ್ತು ಏನು ವಿಶ್ವ ಇದೆ ಅದು ಯುವಕರ ವಿಶ್ವ. ಹಾಗಾಗಿ ಯುವಕರು ಅದೇ ಪುಸ್ತಕ ಇಲ್ಲ, ಹೊಸ ಕೌಶಲಗಳು ಬೇಕು. ಯಾವ ಕೌಶಲಗಳು ಬೇಕು ಅಂತ ಹೇಳಿದ್ರೆ, ಆರ್ ಯು ಇಂಡಸ್ಟ್ರಿ ರೆಡಿ, ಉದ್ಯೋಗ ನಿಮ್ಮಿಂದ ಬೇರೆ ಬೇರೆ ಕೌಶಲಗಳನ್ನ ನಿರೀಕ್ಷೆ ಮಾಡುತ್ತೆ. ಬಹಳ ಹಿಂದೆ ಕೇವಲ ಒಬ್ಬ ವಿದ್ಯಾರ್ಥಿ ಪಾಠವನ್ನ ಓದಿ ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರಾಯ್ತು, ಪರೀಕ್ಷೆಯಲ್ಲಿ ಬರೆದ್ರೆ ಅಂಕ ಬರೆದ್ರೆ ಅದರ ಮೇಲೆ ಅವನಿಗೆ ಉದ್ಯೋಗ. ಇವತ್ತು ಅದಲ್ಲ, ಕೌಶಲಗಳು ಮುಖ್ಯ. ಹಾಗಾಗಿ ಬದಲಾಗ್ತಿರುವಂತ ಜಗತ್ತಿನಲ್ಲಿ ಕೌಶಲ್ಯವೇ ಅತ್ಯುತ್ತಮ ಬಂಡವಾಳ. ಶಿಕ್ಷಣದ ಜೊತೆಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು. ದಯವಿಟ್ಟು ವದಂತಿಗಳಿಗೆ ಕಿವಿ ಕೊಡಬೇಡಿ. ಅಲ್ಲಿ ಯುದ್ಧ ಆಗ್ತದೆ, ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇಡ, ನಾವು ಸಿದ್ಧರಾಗಿರೋಣ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಷ್ಟ ಕಾಲದಲ್ಲಿ ಕಾಪಾಡುವುದು ದುಡಿಮೆ, ಉಳಿತಾಯ ಮತ್ತು ಒಗ್ಗಟ್ಟು, ಮೂರು ವಿಷಯಗಳು. ಯಾವ್ದೆಲ್ಲ? ಒಂದು ದುಡಿಮೆ, ನಾವು ದುಡಿಯಬೇಕು. ಎರಡನೇದಾಗಿ ನಾವು ಉಳಿತಾಯ ಮಾಡಬೇಕು ಮತ್ತು ಒಗ್ಗಟ್ಟು ಕೆಲಸ ಮಾಡಬೇಕು. ಉಳಿತಾಯ, ವರ್ಕ್, ಸೇವ್ ಅಂಡ್ ಯುನೈಟ್, ಆಗ ಮಾತ್ರ ನಮ್ಗೆ ಈ ಸಮಯದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು. ಹಾಗಾಗಿ ಕುಟುಂಬದಲ್ಲಿ ಪರಸ್ಪರ ವಿಶ್ವಾಸ ಇದ್ರೆ, ಖರ್ಚಿನಲ್ಲಿ ಶಿಸ್ತು ಇದ್ರೆ, ಆದಾಯದಲ್ಲಿ ವೈವಿಧ್ಯತೆ ಇದ್ರೆ, ಸಮಾಜದಲ್ಲಿ ಸಹಕಾರ ಮನೋಭಾವ ಇದ್ರೆ, ಯಾವುದೇ ಆರ್ಥಿಕ ಸಂಕಷ್ಟವನ್ನ ನಾವು ಬಹಳ ಧೈರ್ಯವಾಗಿ ಎದುರಿಸಬಹುದು. ಕೊನೆಗೊಂದು ಹೇಳ್ತೇನೆ, ಸಮೃದ್ಧ ಕುಟುಂಬಗಳು ಹೆಚ್ಚು ಸಂಪಾದಿಸುವುದರಿಂದ ಸಮೃದ್ಧ ಆಗುವುದಿಲ್ಲ. ಸಂಪಾದಿಸಿದ ಹಣವನ್ನು ವಿವೇಕದಿಂದ ಬಳಸುವುದರಿಂದ ಮಾತ್ರ ಸಮೃದ್ಧ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಹೆಚ್ಚು ದುಡಿತೇನೆ, ಹೆಚ್ಚು ಸಂಪಾದನೆ ಮಾಡ್ತೇನೆ, ನಾನು ಸಮೃದ್ಧನಾಗ್ತೇನೆ. ಇಲ್ಲ, ನೀವು ಸಂಪಾದಿಸಿದ ಹಣವನ್ನ ಹೇಗೆ ವಿವೇಕದಿಂದ ಖರ್ಚು ಮಾಡ್ತೀರಿ ಅದು ನಿಮಗೆ ಸಮೃದ್ಧಿಯನ್ನ ತಂದು ಕೊಡ್ತದೆ. ಹಾಗಾಗಿ ಜಗತ್ತಿನಲ್ಲಿ ಆರ್ಥಿಕ ಬಿರುಗಾಳಿಯನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯ ಆರ್ಥಿಕ ದೋಣಿಯನ್ನು ಶಿಸ್ತು, ಉಳಿತಾಯ ಮತ್ತು ಪರಿಶ್ರಮದ ತೆಪ್ಪಗಳಿಂದ ರಕ್ಷಿಸಬಹುದು. ಕೇಳಿ,
1: ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಉಜಿರೆ ಜನರು ಮತ್ತೆ ನಮ್ಮ ಕೇಳುಗರಿಗೆ ಏನ್ ಸಂದೇಶ ನೀಡಲು ಬಯಸ್ತೀರಾ ಸರ್?
0: ಸಾಮಾನ್ಯ ತುಂಬಾ ವಿಷಯ ಹೇಳಿದ್ದೇನೆ. ಒಂದು ನೆನಪಿರ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಗೇನು ಸಂಬಂಧ ಅಂತ ಇಂಡಿಫರೆಂಟ್ ಆಗಿ ನಾವಿರುವುದು ಬೇಡ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅನ್ನುವ ಭಾವನೆ ನಮ್ಗೆ ಬೇಕು. ಭಯ ಬೇಡ, ಆತಂಕ ಅಗತ್ಯ ಇಲ್ಲ. ಪ್ರತಿಯೊಂದು ಜನ, ಪ್ರತಿಯೊಂದು ಕುಟುಂಬ ಕೂಡ ಸರಳ ಕ್ರಮಗಳನ್ನು ಅನುಸರಿಸಬೇಕು. ಇವಾಗಲೇ ಹೇಳಿದ್ದೇನೆ, ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ, ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಡಿ. ಅನಗತ್ಯ ಸಾಲ ಬೇಡ, ಉಳಿತಾಯ ಮಾಡೋಣ. ಆಡಂಬರದ ಖರ್ಚುಗಳನ್ನು ಬಿಟ್ಟು ಬಿಡೋಣ. ಮನೆಯ ಸುತ್ತಮುತ್ತ ಸಾಧ್ಯ ಆದ್ರೆ ತರಕಾರಿ ಬೆಳೆಯಿರಿ, ಚಟ್ಟಿಯಲ್ಲಾದ್ರೆ ಚಟ್ಟಿಯಲ್ಲಿ, ಹ್ಯಾಂಗಿಂಗ್ ಪಾಟ್ ಅಲ್ಲಾದ್ರೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಗಿಡಗಳನ್ನ ಬೆಳೆಸಿ, ತರಕಾರಿಯನ್ನ ಬೆಳೆಸಿ, ಅಂಗಡಿಗೆ ಹೋಗಿ ತರುವ ಬದಲಿಗೆ ನಮ್ಮ ಮನೆಯಲ್ಲೇ ಬೆಳೆಸಬಹುದಲ್ಲ. ರೈತರು ಬೇರೆ ಬೇರೆ ಬೆಳೆಗಳನ್ನ ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಮುಖ್ಯವಾಗಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಶಿಕ್ಷಣ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ ಅಂತ ನನ್ನ ವಿನಂತಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹನಿ ಹನಿ ಕೂಡಿ ಹಳ್ಳ, ಕಾಸು ಕಾಸು ಕೂಡಿದರೆ ಸಂಪತ್ತು. ಅದೇ ರೀತಿ ಇಂದಿನ ಉಳಿತಾಯವೇ ನಾಳಿನ ಭದ್ರತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ದುಡಿಮೆ ನಮ್ಮ ಶಕ್ತಿ, ಉಳಿತಾಯ ನಮ್ಮ ಭದ್ರತೆ, ಒಗ್ಗಟ್ಟು ನಮ್ಮ ಸಂಪತ್ತು, ಮತ್ತು ನಮ್ಮ ವಿವೇಕ ನಮ್ಮ ಮಾರ್ಗದರ್ಶಕ. ಈ ನಾಲ್ಕು ಮೌಲ್ಯಗಳನ್ನು ಪಾಲಿಸಿದ್ರೆ ಯಾವುದೇ ಆರ್ಥಿಕ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ಎದುರಿಸಬಹುದು.
1: ಯಾವ ರೀತಿ ಯುದ್ಧ ನಮಗೆ ಪರಿಣಾಮ ಬೀಳುತ್ತೆ ಅಥವಾ ನಮ್ಮ ಯೋಜನೆಗಳನ್ನು ಯಾವ ರೀತಿ ಹಾಕೊಂಡಿರ್ಬೇಕು ನಾವು, ಆಮೇಲೆ ನಾವು ಏನ್ ಮಾಡಿದ್ರೆ ನಮ್ಮ ಜೀವನ ಮುಂದೆ ಸುಲಭ ಆಗಿರ್ತದೆ ಅನ್ನ ಎಲ್ಲಾ ವಿಷಯಗಳನ್ನ ತುಂಬಾ ಸರಳವಾಗಿ ವಿವರಿಸಿದ್ದಾರೆ ಸರ್. ಅದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ವಿಶೇಷ ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತಾಡಲು ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನು 17 ವರ್ಷ ಗುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೊಳ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶಾಯದ ಮಂತ್ರಿ ಮಾತಾಡಲ ಬಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ್ಲ ಹೇಳಲಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: 90.4 FM. ಇನಿತ ತುಳು ಕಾರ್ಯಕ್ರಮಗು ನಿಲ್ಲಗ ಮಾತ ಮೊಕೆದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಡು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡು ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್.
1: ನಿಕ್ಲೆ ಮಾತ ಗೊತ್ತುಂಡು ಒಂಜೆಲ್ಯ ಬಾಲೆ ಯಾನು ಸುಮಾರು 15 ವರ್ಷ 5ನೇ ಕ್ಲಾಸ್ ಹಿಡ್ದು ಫೈನಲ್ ಇಯರ್ ಡಿಗ್ರಿ

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತ್ರ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನಿಗೆ 17 ವರ್ಷ ತುಂಬಿ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮೊಲ್ಲು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ. ಮಾತ್ರ ಲವಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನಕ್ಕೆ ಏನೊಂದಿಲ್ಲ ನಿಖಿಲಕ್ಕೆ ಏನಿಲ್ಲ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಅಣ್ಣ ಹೆಂಗ್ ಕೊಜಿಚಾ ಇರೇಗ
1: ಇಂಥದಾಲ ಬುರ್ಚಿ ಶೇಖರ
0: ದಾನೆ
1: ದಾದನ ಶೇಖರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
0: ಇರೇಗ ದಾದಾಂಗಿ ವೆಂಕಪ್ಪಣ್ಣ
1: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮೂನಿದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಂಡು ಲಾಭ ತೂವರೆಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆ ಕನಿ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಎಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ತಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂತೇರು
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಕ್ಲಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡರ 97 3 4 0 8 0 8
3: ಮಾತೆರೆಗ್ಲಾ ಸೊಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ

0: ಚಾಲನೆ ಮಾಡುವುದು ಕಾನೂನು ಬಾಹಿರ, ಅಜಾಗರೂಕ ಚಾಲನೆ ಬೇಡ.
1: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
2: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
4: ಮಾತಾಡ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶವಾಯೋದ್ಯೋಗ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನಕ್ಕೆ ಏನೂ ಇಲ್ಲ ನಿಖಿಲ್ಲಕ್ಕೆ ಏನಿಲ್ಲ.

సుల్మిలు యాన్ ది హర్షేంద్ర కుమార్ ధర్మస్థలం ఎస్డిఎం ఎడ్యుకేషన్ సంస్థ ముఖ్య కార్యదర్శి ಉಜಿರೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
5: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ. ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ.
6: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 ಎಫ್ಎಂ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ರಫ್ತುದಾರರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿ ರಫ್ತು ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ತಲಾ ಒಂದರಂತೆ ಜವಳಿ ರಫ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿರ್ದೇಶಕ ಎಬಿ ಬಸವರಾಜು ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ 14 ದಿನಗಳ ರಾಷ್ಟೀಯ ಕೈಮಗ್ಗ ಮೇಳ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ನೇಕಾರರಿದ್ದಾರೆ. ಅರ್ಹ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 5,000 ರೂಪಾಯಿ ಆರ್ಥಿಕ ನೆರವು, ವಸತಿ ಸೌಲಭ್ಯ ಹಾಗೂ ವಿವಿಧ ಪ್ರೋತ್ಸಾಹ ಧನಗಳನ್ನು ನೀಡಲಾಗುತ್ತಿದೆ ಎಂದರು. ರಾಜ್ಯದ 10 ಜಿಲ್ಲೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 21 ಜಿಲ್ಲೆಗಳಲ್ಲಿ ಈ ಕಾರ್ಯ ಮುಂದುವರೆದಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 9,600 ಪುಟಗಳ ಡಿಜಿಟಲೀಕರಣದ ಗುರಿ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸಲಾಗುತ್ತಿದೆ. ಅರ್ಜಿದಾರರಿಗೆ ಸಕಾಲಿಕ ನೆರವು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. 24,684 ಅರ್ಜಿಗಳು ತಾಲೂಕು ಕಚೇರಿಗಳಲ್ಲಿದ್ದು, ತೆಹಸೀಲ್ದಾರರಿಗೆ ಮಾಸಿಕ ಗುರಿ ನಿಗದಿಪಡಿಸಿ ಬಾಕಿ ಅರ್ಜಿಗಳನ್ನು ವಿಳಂಬವಿಲ್ಲದೆ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ. ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಡಿ ತಿಮ್ಮರಾಜನಹಳ್ಳಿ ತಾವರೆಕೆರೆ ನಡುವೆ 41 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. 2028 ಮಾರ್ಚ್ ತಿಂಗಳ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಾಮಗಾರಿಯ ಯೋಜನೆಯನ್ನು ಪರಿಶೀಲಿಸಿದ ಅವರು, ಜೋಗಿಹಳ್ಳಿ ಹಾಗೂ ಚಿಕ್ಕನಹಳ್ಳಿ ರೈಲು ನಿಲ್ದಾಣಗಳಲ್ಲಿ 2 ಪ್ಲಾಟ್ಫಾರಂಗಳು ಹಾಗೂ ಪ್ರಯಾಣಿಕ ಮೂಲಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜಾಗತಿಕ ಮಟ್ಟಕ್ಕೆ ಬೆಳೆಸಲು ರಾಜ್ಯ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ, ಸುಧಾರಿತ ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನ, ರಾಷ್ಟೀಯ ಕ್ರೀಡಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರುವ ಅವರು, ರಾಜ್ಯ ಸರ್ಕಾರ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಕ್ರೀಡಾ ಮೀಸಲಾತಿ ಕಲ್ಪಿಸುತ್ತಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ನೋಂದಣಿಯಾಗದ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಹೊಸ ಜಾಬ್ ಕಾರ್ಡ್ ಪಡೆದುಕೊಳ್ಳುವಂತೆ ಗದಗ್ ತಾಲೂಕಾ ಪಂಚಾಯತ್ ನಿರ್ದೇಶಕ ಕುಮಾರ್ ಪೂಜಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತ್ತು ನಾಳೆ ಹಾಗೂ ಸೆಪ್ಟೆಂಬರ್ 19 ಮತ್ತು 20 ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿಶೇಷ ಆಂದೋಲನ ಆಯೋಜಿಸಲಾಗಿದೆ. ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹೆಸರು ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದ ಅರ್ಜಿ ನಮೂನೆಗಳನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆಯೋಜಿತ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಸಂಸದ ಐಜಿ ಸನದಿ ಉದ್ಘಾಟಿಸಿದರು. ಶರಣರ ಜೀವನ ಹಾಗೂ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮನದ ಮಾತು ಬಾನುಲಿ ಕಾರ್ಯಕ್ರಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್, ದೂರದರ್ಶನ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ ಈ ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
1: ನಮಸ್ಕಾರ, ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ಪಂಡಿತ ಬೇರೆ ಮಿತ್ರದು ತಿರ್ತು ಹೋದ್ರು ಬೇರೆ ಮೂಲ ಕಟ್ಟಾದ ಎತ್ತು ಅಲ್ಪನಿದ್ದೆ ಸಹಾಯಿ ಮಾತಿರ್ಲ ಬಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

0: ರಾಮಸ್ತರೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುವುದು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಬದನೇಳು ವರ್ಷ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಹೋಗು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ಸಹಾಯದಿಗೆ ಬಂತಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏನಾದ ಏನಕ್ಕೆ ಏನೂ ಇಲ್ಲ ನಿಖಿಲಕ್ಕೆ ಏನಿಲ್ಲ.

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಇಂತದಾಲ ಬುರ್ಚಿ ಶೇಖರ
0: ದಾನೆ
1: ದಾದನ ಶೇಖರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
0: ಇರೇಗ ದಾದಾಂಡಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾನ ಮುಳಿದ ಕೃಷಿ ಮಂತನಲ್ಲ ಉಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕು ಲಾಭ ತೂವರೆಗೆ ತಿಕ್ಕುಚಿ
0: ಸುರುಸುರುಕು ಕೃಷಿ ಇಟ್ಟೆ ಇರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಇಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3104 0 8 4 0 8 ಆಜಿ ಫೋನ್ ನಂಬರ್ ಕೂಡ 97 3104 0 8

ನಾತರೆ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋದ್ದು ಎನ್ನ ವೇರಿಮೂಲ ಕಟ್ಟಾದು ಎತ್ತಿನ ಅರ್ಪಣಿದ್ದೆ ಅಂತ ದಸಾಯ ಮಂತ್ರಿ ನಾತೆರ್ಲವಲ್ಲಿ ಬೊಂಡ ಬರ್ಲಿ ಏನು ನೀನಾದ ಏನ್ನ ಕೇಳಿಲ್ಲ ನಿಖಿಲ್ಲ ಕೇಳಿಲ್ಲ.

ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.4.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತ್ರಗಳ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇಂದೇ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
2: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ VBG ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
3: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
2: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
3: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
3: VBG ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.

ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್.

ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಆತ್ಮೀಯ ಕೇಳುಗರೇ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಊರೆಟ್ಲ ನಷ್ಟನ್ನು ತೂದು ತೂದು ಸಾಕು ಲಾಭ ತೂ ಅರಗೆ ತಿಕ್ಕುಚಿ
1: ಸುರು ಸುರುಕು ಕೃಷಿ ಇರ್ಲೆಕ್ಕ ನೀ ಎನ್ನಲಾನೆ ಬರ
0: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾಕ ಅಂಚದಾಲ ತೋಜಿಂಕ್ ಊರೆಟ್ಲ ಬುಲೆಡ್ಡು
1: ಏ ಇತ್ತೆ ಉಂಡು ಈರು ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
0: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
1: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
0: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರಗು ಬೆಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8

ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
3: ಮಾತೆರೆಗಳ ನಮಸ್ಕಾರ, ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೇನೊಂದಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲಿ.
4: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನ್ 17 ವರ್ಷ ದುಮ್ಮ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅರ್ಪಣಿದ್ದೆ ಅಂತ ದೇಶ ಮಂತ್ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಿ.
0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
5: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
5: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
5: ದ್ವಿಚಕ್ರ ವಾಹನದಲ್ಲಿ 3 ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
5: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
6: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ, ಅಜಾಗರೂಕ ಚಾಲನೆ ಬೇಡ.
7: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
8: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
5: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
9: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
10: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
10: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
11: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
12: ಕವಿತೆ ಕವಿತೆ ನೀನೇ, ಕೆರಗದಲ್ಲಿ ಬೆರೆತೆ
11: ಮನದ ಗದುಬು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಡುವ ನವಿರಾದ ಹಾಡು.

0: ಮಧುರ
1: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಧುಗಳು.
1: ಕವಿತೆ ಕವಿತೆ ನೀನೇ ಬೆರೆತೆ,
0: ಮನದ ಗದುಬು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಡುವ ನವಿರಾದ ಹಾಡುಗಳು.

0: ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು ಓನ್ಲಿ ಆನ್ ರೇಡಿಯೋ ನಿನಾದ 90.4 FM.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
3: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆಯಿದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿಯರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.
2: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಸೋಲ್ಮೇಲು ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೇಡ್ ನಡತಂದಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನ ನಮ್ಮೊಟ್ಟುಗೊಳ್ಳೇರು. ಆದರೆ ಇನಿ ನಮಕ್ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪೋಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರವುಳ್ಳೇರು. ಕಾರ್ಯಕ್ರಮಗೂ ಮೊಕ್ಕೆದ ಸುಲ್ಮೇಲು
4: ಸುಲ್ಮೇಲು ಸರ್
2: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂದ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯಿ ಮಲ್ಪಡು ಪಂದ್
4: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶಗಳೇನೆ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡಿ ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವ ಉಂಡು ಆ ಒಂಜಿ ಐತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂದು ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ
2: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರೆ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು
4: ಮಸ್ತ್ ಲಾಭ ಉಂಡು ಸರ್ ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನವು ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ನುವಂಡದ ಅರ್ಥ ಅವು 7 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು ಅವೆ ಒಂಜಿ 7 ಇರದ ಕಮ್ಮಿ ಇತ್ತಂಡ ನಾಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪುಡಿ ಪಾಡುವೆರು ಕುಮಾಯ ಪೇರದ ಅವನ್ನು ಪಾಡುವೆರು ಅವು ದಾಯಿ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತಿನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಕೊಂಡು ಸರ್ ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
2: ಎದೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪಡಂಡ ಐಕ್ ಒಂಜಾತಿ ವಿಧಾನಗಳು ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
4: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಂಪೆ ಸರ್ ಐತೆ ಒಂಜ್ ಎಕ್ರ ಜಾಗ ಉಂಡುಂದಿ ಎನ್ನಲೆ ಇರ್ನ ತೋಟ ಆ ಒಂಜ್ ಎಕ್ರ ಜಾಗ ನಮ್ಮ ದಾದ ಮನ್ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನ್ ಪುರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮಣ್ಣು
2: ಬರುತ್ತೆ
4: ಇತ್ತೆ ಬ್ರಹಂಗದೈ ನಡೆದು ಆ ರೀತಿ ಮನ್ಪುನ ಸಂದರ್ಭ ಬೋಟು ಅವೇನ್ ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತ ಬೆತ್ತೆ ಕಡೆಟ್ ದೆಪ್ಪಡಾಕೊಂಡು ಪ್ರತ್ಯೇಕವಾದ ಒಂಜಿ ಎಕ್ರೆ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪನಾಂಡ ಒಂಜಿ ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಖಜಾವು ಇಂಚಿನ ಪರಿಪುಣದೆ ಅಲ್ಪದೆತ್ತದ ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ ದಾದಪಂಡ ಒಂಜಿ ಆ ಓವೇ ಕೃಷಿ ಆವಡ ಅವೈತ ಬೇರೆ ಏತ್ ಆಳ್ಲಾಗ ಪೋಕೊಂಡು ಅವೈತ ಐನಾವ್ ಒಂಜಿ ವಿಷಯ ನಿರ್ಧಾರ ಮಾಡ್ತದೆ ನಮ್ಮ ಆತ ಆಳ್ಲಾಗ ಮಣ್ಣದ ಮಾದರಿನ ದೆಪ್ಪಡಾಕೊಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೇ ಪಾಡೋಡು ಅವು ನಮಕ್ ಬರುಚಿ ನಮಕ್ ಬೋಡ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದ ಮಿತ್ರದ ತಳಾಗ ಮುಟ್ಟಲ ಒಂಜಿ ಕೆರಸದ ದೆಪ್ಪಡು ಅತ್ತ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ತೂದಿಪ್ಪಾರ ಮಣ್ಣದ ಒಂಜಿ ಕೆಲಸ ಮನ್ಪುನಾರಿ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪ್ಪಾರಿ ಒಂಜಿ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲ್ ಪದರಡ ದಾದಪಂಡ ಇರುಗ ಬೇತೆ ಬೇತೆ ಮರಕ್ಕಳಿನ ಸೊಪ್ಪು ಆತಂಡ ಬೇತೆ ಒಬ್ಬೇ ಒಂಜಿ ವಸ್ತುಲು ಖರಾದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಣ್ತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದುಲೆ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕೆ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುನಾಗ ಕೆರಸದ ಮಣ್ಣಂದೇ ಪೊಡಾಪುಂಡು ಅವೇ

0: ಹಾಕ ಮಾತ್ರ ಯಾವ 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಾಡ್ತದೆ ಅವೇನು ನಮ್ಮ ರೈತ ಏರುಲ್ಲ ಆಗಿನ ಆರ್ನ ಪುದರ್ ಬೊಕ್ಕ ಅವು ವಾ ಸರ್ವೇ ನಂಬರ್ ಆ ಒಂದು ಕೃಷಿ ಭೂಮಿ ಇಪ್ಪುನ ಅವೇನು ಬೊಕ್ಕ ಆ ಒಂದು ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದ್ರೆ ಆ ಕೃಷಿ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊಣದ್ದು ಕೊರಿಯರ್ನ ಅಂಡ್
1: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಸರ್ಟಿಫಿಕೇಟ್ ಕೊರಪಾರ ಅವು ಈ ಸರ್ಕಾರದ ಸವಲತ್ತು ಅನುಕೂಲ ಆಪುಂಡ
0: ಉಂಡ್ ಸರ್ ಇತ್ತ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಮಣ್ಣು ಪರೀಕ್ಷಾ ಕೇಂದ್ರ ಬರೋಂದ್ರೆ ಐಟು ದಾದಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಮಾಡ್ತೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪನ್ ಅಕ್ಲೆಗ್ ಅವೇ ತಗೊಂಜಿ ತೋಟಗಾರಿಕೆ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಅವೇ ತಗೊಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋ ನೋಡ್ ಪಂಡ ಅಕ್ಲೆಗೆ ಮಣ್ಣು ಪರೀಕ್ಷೆ ಬೊಕ್ಕ ನೀರು ಪರೀಕ್ಷೆ ತಗೊಂಜಿ ಅಕ್ಲೆಗ್ ವರದಿ ಬೋರ್ಡ್ ಅಪ್ಪು
1: ಇತ್ತೆ ಮಣ್ಣು ಪರೀಕ್ಷೆ ಒಟ್ಟುಗೂ ನೀರಿದ ಪರೀಕ್ಷೆ ಮಲ್ಪಾರು ಅವು ನೀರಿದ ಪರೀಕ್ಷೆ ಅಂಚ
0: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದು ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಲವಣಾಂಶ ಏತು ಉಂಟು ಪಂಡದು ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚ ನಮ್ಮಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
1: ಗೊತ್ತಾಪುಂಡು
0: ಅಂದ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಕೊಂಚಿ ಸಬ್ಸಿಡಿ ಕೊರಪೇರ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
1: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ ಬೊಕ್ಕ ಈ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ
0: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಆತನ ಮೂಜಿ ದಿನ ಬೋರ್ಡ್ ಆಪ್ಣ ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರತ್ತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡೊಂದು ಇಪ್ಪರದಲ್ಲಿ ಸರ ಚಂಡಿ ಇಪ್ಪುಂಡು ಅವೇನಕ್ಲು ಉಳುಂಗದಿಜ್ಜ ಅಂಡ ಅಂಕ್ಲೆ ಒಂದು ದಿನ ದೀವಡ ಆಪ್ಣ ಮುಲ್ಲು ಪಂಡ ನೆರಲ್ಲಡೆ ಉಳುಂಗೋಡವು ಸರ್ ಇಪ್ಪ ನಾಕ ಚೂರು ಒಂದು ದಿನ ಹೆಚ್ಚಿಗೆ ತಾಗುಂಡು ಅಂಚದಿಪ್ಪ ಎಂಕ್ಲೆ ಒಂಜು ವೇಳೆ ಮಣ್ಣು ಉಳುಂಗದಿ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರುತ್ತೆ ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ ರಡ್ ದಿನ ಟೆಸ್ಟ್ ಮಾಡ್ತದ್ದು ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
1: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
0: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನಾಗು ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡಾಕೊಂಡು
1: ಇತ್ತೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪನಂಡ
0: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರ ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 56 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ವೆಚ್ಚ ಪಂಡದ 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪನ
1: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SDM ಕಾಲೇಜ್ದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ
0: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು ಪದವಿ ಕಾಲೇಜ್ ಅವೇತ ಕ್ಯಾಂಪಸ್ ಉಲ ಏ ಇಪ್ಪನ ಅವೇತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೇತ ಪಕ್ಕಡೆ ಇಪ್ಪನ ಅಂಜಿನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನಲ್ಲಿ ಇದ್ದಿಂದ ಎಂಕ್ಲೆಗ್ ಫೋನ್ ಮಾಡ್ತದ ಅದನ್ನು ಆತರ ಒಪ್ಪಡು ಒಂಜಿ ಮಾಹಿತಿ ಪಡೆಯೋನಲ್ಲಿ
1: ಈ ನನ್ನ ಫೋನ್ ನಂಬರ್ ಪನ್ನೊಳ್ಳಿ
0: 97 31 94 0 ಎನ್ಮ ಎನ್ಮ ಆಜಿ
1: ಕುಡುರ ಪನ್ಪರ
0: 97 31 94 0 ಎನ್ಮ ಎನ್ಮ ಆಜಿ
1: 97 31 94 0 ಎನ್ಮ ಎನ್ಮ ಆಜಿ ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರೆ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ದೆಪ್ಪುಡು ಹೆಂಚಿನ ವಿಧಾನ ವಾರಿತಿ ದೆಪ್ಪುಡು ಮಣ್ಣು ಹೆಂಚಿನ ಮಾಹಿತಿನ ಇರು ಕೊರಪಾರು ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬೊಕ್ಕ ಐತ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕೆ ರಾವಡು ನಮ್ಮ ಜನಸಾಮಾನ್ಯ ರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣು ಅನ್ನತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದಿತ್ತ ನೋಡು ನೆನಪರ್
0: ಕೃಷಿಕೇರ್ನ ಬಗ್ಗೆ ಪನ್ನಂಡ ಸರ್ ಅಕ್ಲೆ ಕೆಲವರು ದಾದ ಮನ್ಪೇರ್ ಪಂಡ ಒಂಜೇ ರೀತಿಯ ಕೃಷಿನ ಮಂತೊಂದು ಪೇರ್ ಅಕ್ಲೆ ಕೃಷಿ ವಿಷಯ ಕೃಷಿನ ಬದಲಾವಣೆ ಮಂತೊಂದು ಇತ್ತಿರ್ನಂಡ ಎಡ್ಡೆ ಇತ್ತೆ ಉದಾಹರಣೆಗೆ ಏಕದಳ ತ ಒಂಜಿ ಕೃಷಿ ಮನ್ಪೇರ್

0: ಆಗ್ಲ ಬದಲಾವಣೆ ಮಾಡ್ತದ ದ್ವಿದಳ ಕೃಷಿನ ಮಂತೆಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬುಡಪ್ ನೀರ್ತು ಜಾಸ್ತಿ ಹಾಕ್ಲು ರಾಸಾಯನಿಕ ಗೊಬ್ಬರದ ಬಳಕೆ ಮಾಡ್ತಿರ್ತಲ್ಲ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕುಂಡು ಅವೇನ್ ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಪಿನ ಒಂಚೂರು ಕಮ್ಮಿ ಮಾಡ್ಪಡಾಕುಂಡು ಅಂಚ ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ಪೇರ್ ಪಂಡ ನೀರು ಬುಡನಾತ ಉಂಡು ಮಾಡಿದ್ ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನ್ ಆಪನತ್ ಕಮ್ಮಿ ಮಾಡ್ಪಡ ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ ನಾನು ಅವೇಟ ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
1: ಹತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಐತೆ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು ಇಂಟ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇದಕ್ಕೆ ಉಡಲ್ ದಿಂಜಿನ ಸೊಲ್ಮೇಲು
0: ಸೊಲ್ಮೇಲು ಸರ್
2: ಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ ಬದುಕಿಗೆ ನೆಮ್ಮದಿ
3: ಆತ್ಮೀಯ ಗ್ರಾಮಸ್ಥರೇ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ
4: ಗಂಡು ಹೆಣ್ಣಿಗೆ ಸಮಾನ ವೇತನ ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ
3: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ
4: ಕೆರೆ ರಸ್ತೆ ನೀರಿನ ಸಂರಕ್ಷಣೆ ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ
2: ವಿಬಿಜಿ ರಾಮ್ಜಿ ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ
4: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು
5: ರೇಡಿಯೋ ನಿನಾದ 90.4 FM ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ
6: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ
7: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
6: ನಿಮ್ಮ ಇಷ್ಟದ ಹಾಡು ಕನ್ನಡ ತುಳು ಕೊಂಕಣಿ ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತ್ರಗ್ಲಾ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸ ಅವಡನ್ನು ಪ್ರಾರ್ಥಿಸ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
7: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಲೈಕ್ ಸಹಕಾರ ಮಲ್ಪ್ಲೆ ರೇಡಿಯೋ ನೀನಾದ 90.4 FM. ಮುಂದೆ ನನಗೂ ಮಾತಿರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
4: ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿತ್ತೆ ಅಂಚ ದೇಶಾಯೋಧ್ಯ ಮಂತ್ರಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ್ ಹೇಳಿ.
5: ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳಯರಾಜ. ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಕೇಳ್ತಾ ಇದ್ದೀರಾ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪೇಕಡಬ.
1: ನನ್ನ ಊರಿಗೆ ತನ್ನದೇ ಆದ ಇತಿಹಾಸವಿದೆ, ನನ್ನ ಊರೇ ನನ್ನ ಪರಿಚಯ.
0: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ, ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಅಭಿಯಾನದಲ್ಲಿ ಭಾಗವಹಿಸಿ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆ ಇದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿಯರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.

ಅವರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ಪರಿಚಯ.
1: ಮಣ್ಣಿನ ಹರಕೆಯ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ಪುರಾತನ ಆಲಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಹೌದು, ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನದ ಬಗ್ಗೆ. ಇದೊಂದು ಪುರಾತನ ಆಲಯವಾಗಿದ್ದು ಶತಮಾನಗಳಷ್ಟು ಹಳೆಯದ್ದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಧರ್ಮಸ್ಥಳದ ಸಮೀಪ ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಮತ್ತು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಸೂರ್ಯ ದೇವಸ್ಥಾನದ ವಿಶೇಷತೆ ಏನೆಂದರೆ, ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಗೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿ ಶ್ರೀ ಸದಾಶಿವ ರುದ್ರನಿಗೆ ಅರ್ಪಿಸುತ್ತಾರೆ. ಇಂತಹ ಹರಕೆ ಸಂಪ್ರದಾಯವು ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಲು ಬರುತ್ತಾರೆ. ಇಂತಹ ಪುರಾತನ ಆಲಯವನ್ನು ಸಂರಕ್ಷಣೆ ಮಾಡೋಣ. ಹೊಸ ತಲೆಮಾರಿಗೆ ಈ ಸಾಂಪ್ರದಾಯಿಕ ಮಣ್ಣಿನ ಹರಕೆಯ ಬಗ್ಗೆ ಮಾಹಿತಿ ಹಂಚೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಹಿಂದೆ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿ ಇರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆ ಇದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿಯರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.
3: ಮಾತರಿಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಮಲ್ತೊಂದುರ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚೆಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಜಲಾಶಯ ಯೋಜನೆಗೆ ಅಗತ್ಯವಿರುವ ಶಾಸನಬದ್ಧ ತಾಂತ್ರಿಕ ಅನುಮೋದನೆಗಳನ್ನು ಶೀಘ್ರವೇ ನೀಡುವಂತೆ ಜಲಸಂಪನ್ಮೂಲ ಸಚಿವ ಎಸ್ ಚೆಲುವರಾಯಸ್ವಾಮಿ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಅನುಪಮ್ ಪ್ರಸಾದ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ ಸಮಗ್ರ ಯೋಜನಾ ವರದಿ ಕುರಿತು ಚರ್ಚೆ ನಡೆಯಿತು. ಯೋಜನೆಗೆ ಸಂಬಂಧಿಸಿದ ಸ್ಥಳೀಯ ವಾಸ್ತವಾಂಶಗಳು ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಗತ್ಯವಿರುವ ಹೆಚ್ಚುವರಿ ತಾಂತ್ರಿಕ ಮಾಹಿತಿಯನ್ನು ತ್ವರಿತವಾಗಿ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಹಾಗೂ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ಸಚಿವರು ಪ್ರತಿಪಾದಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಕುಡಿಯುವ ನೀರಿನ ಅಗತ್ಯ ಪೂರೈಸಲು ನೆರವಾಗಲಿದೆ. ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಅವಕಾಶ ದೊರೆಯಲಿದೆ ಎಂದು ವಿವರಿಸಿದ್ದಾರೆ. ಈ ಯೋಜನೆ ಜಾರಿಯಿಂದ ಕರ್ನಾಟಕ ಹಾಗೂ ತಮಿಳುನಾಡಿಗೂ ಪ್ರಯೋಜನಕಾರಿಯಾಗಲಿದ್ದು, ತಾಂತ್ರಿಕ ಪರಿಶೀಲನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅನುಮೋದನೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಇಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ ನಡೆಸಿದರು. ಘಟ್ಟವಾಡಿ ಗ್ರಾಮದಲ್ಲಿ ಬೆಳೆ ಹಾನಿಗೊಳಗಾದ ರೈತರ ಜಮೀನಿಗೆ ತೆರಳಿ ಬರ ವೀಕ್ಷಣೆ ನಡೆಸಿದರು. ಸಾಲ ಮಾಡಿ ಬೆಳೆ ಬೆಳೆದು ಸಂಕಷ್ಟಕ್ಕೊಳಗಾಗಿರುವ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಉಪಮುಖ್ಯಮಂತ್ರಿ ಶೀಘ್ರವೇ ಬರ ಪರಿಹಾರ ಒದಗಿಸುವುದಾಗಿ ರೈತರಿಗೆ ಭರವಸೆ ನೀಡಿದರು. ಬಳಿಕ ಅವರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಬರ ಅಧ್ಯಯನ ನಡೆಸಿದರು. ಈಗಾಗಲೇ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದೆ. ಈ ನಡುವೆ ಇಂದು ಗುಂಡ್ಲುಪೇಟೆ ತಾಲೂಕಿನ ಸೋಮಹಳ್ಳಿಯಲ್ಲಿ ಸಂಪೂರ್ಣವಾಗಿ ನಾಶವಾಗಿರುವ ಸೂರ್ಯಕಾಂತಿ ಬೆಳೆಯನ್ನು ಕಂದಾಯ ಸಚಿವರು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಮರಳಾಪುರ, ಸೀಗೇವಾಡಿ, ರಂಗನಾಥಪುರ ಗ್ರಾಮಗಳಲ್ಲೂ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಸಚಿವರು ಸಂಜೆವರೆಗೂ ಬರ ಅಧ್ಯಯನ ನಡೆಸಲಿದ್ದು, ಸಂಜೆ ಹನೂರಿನಲ್ಲಿ ಬರ ನಿರ್ವಹಣೆ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇದೇ 6ರಂದು ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗವಹಿಸಲಿದ್ದು, ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದರು. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಯಾದ ದಾಳಿಂಬೆಯ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ. ಇದರಿಂದ ಜಿಲ್ಲೆಯ ದಾಳಿಂಬೆ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಕುಸಿತದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರ ನೆರವಿಗೆ ಧಾವಿಸಲು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಜಿಲ್ಲೆಯ 2500 ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗುತ್ತಿದ್ದು, ಈ ಬಾರಿ ಉತ್ತಮ ಬೆಳೆ ಮತ್ತು ಇಳುವರಿ ಬಂದಿದ್ದರೂ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ದಿಢೀರ್ ಬೆಲೆ ಕುಸಿತವು ರೈತರ ಆದಾಯದ ಮೇಲೆ ಗಂಭೀರ ಪರಿಣಾಮ ಬೀರಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮಾರುಕಟ್ಟೆ ಪರಿಸ್ಥಿತಿ ಸುಧಾರಿಸುವವರೆಗೆ ಉತ್ಪನ್ನವನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಅವಕಾಶ ಸೀಮಿತವಾಗಿದೆ. ಹೀಗಾಗಿ ತಕ್ಷಣ ಮಾರುಕಟ್ಟೆ ಮಧ್ಯಸ್ಥಿಕೆ ಅತ್ಯಗತ್ಯವಾಗಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪ್ರತಿಭಟನಾ ಮೆರವಣಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಪಾದಯಾತ್ರೆ ರಾಯಚೂರು ಜಿಲ್ಲೆಯ ಮಸ್ಕಿಯ ಸಂತೆಕೆಲ್ಲೂರಿನಿಂದ ಆರಂಭವಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವರಾದ ಶ್ರೀರಾಮುಲು, ಗಾಲಿ ಜನಾರ್ದನ ರೆಡ್ಡಿ, ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ದೂರಿದ್ದಾರೆ. ಪರಿಶಿಷ್ಟರ ಅನುದಾನ ದುರ್ಬಳಕೆ, ವಾಲ್ಮೀಕಿ ನಿಗಮದ ಅವ್ಯವಹಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಆಡಳಿತ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಇದೇ 10:00 ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಬಳ್ಳಾರಿಯಲ್ಲಿ ಪಾದಯಾತ್ರೆ ಸಮಾರೋಪಗೊಳ್ಳಲಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹಾಗೂ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಇಂದು ಬೆಳಿಗ್ಗೆ ಎಚ್ಎಸ್ಆರ್ ಲೇಔಟ್ನ ಸ್ಥಳೀಯ ನಿವಾಸಿಗಳ ಕುಂದುಕೊರತೆಗಳನ್ನು ಖುದ್ದಾಗಿ ಆಲಿಸಿದರು. ಅರಕೆರೆ ವಾರ್ಡ್ ವ್ಯಾಪ್ತಿಯಲ್ಲಿರುವ ಸುಮಾರು 200 ಕೋಟಿಗೂ ಅಧಿಕ ಮೌಲ್ಯದ ಸಿಎ ನಿವೇಶನಗಳು ಅಕ್ರಮವಾಗಿ ಒತ್ತುವರಿಯಾಗುತ್ತಿರುವುದನ್ನು ತಡೆಯಲು ತಂತಿ ಬೇಲಿ ಅಳವಡಿಸಬೇಕು ಎಂದು ಸಾರ್ವಜನಿಕರು ಆಯುಕ್ತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ತಳಮಹಡಿಯನ್ನು ಅನಧಿಕೃತವಾಗಿ ವಾಣಿಜ್ಯ ಬಳಕೆಗೆ ಉಪಯೋಗಿಸುತ್ತಿರುವ ಅಂಗಡಿಗಳಿಗೆ ನೋಟಿಸ್ ನೀಡಿ ಬಂದ್ ಮಾಡುವಂತೆ ಮುಖ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ. ಇದೇ 5ರಂದು ವಿಜಯನಗರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಚಾಲನೆ ದೊರೆಯಲಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅಥವಾ ನಿಗದಿತ ಕಾಲಮಿತಿಯಲ್ಲಿ ಪರಿಹರಿಸುವ ರಾಜ್ಯ ಸರ್ಕಾರದ ಪ್ರಜಾಸೇವಾ ಅಭಿಯಾನದ ಸಭೆ ಅಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿಯಲ್ಲಿ ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮೀಜಿ ಎಂ ತಿಳಿಸಿದ್ದಾರೆ. ಸಾರ್ವಜನಿಕರು ಸಣ್ಣಪುಟ್ಟ ಕೆಲಸಗಳಿಗೂ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಈ ಏಕೀಕೃತ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಅಹವಾಲುಗಳನ್ನು ಆಲಿಸಿ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡಲು 5ರಂದು ಅಂಕೋಲಾದ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆಯ ಯಶಸ್ಸಿಗೆ ಅಗತ್ಯವಿರುವ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ಇದೇ ದಿನಾಂಕ 5ರಿಂದ 2 ದಿನಗಳ ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದಾರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಕಿಲೋಮೀಟರ್ ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತದಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು, ಮಹಿಳಾ ಸ್ಪರ್ಧಿಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ಇಂದು ವಿಶ್ವ ತೆಂಗಿನಕಾಯಿ ದಿನ ಆಚರಿಸಲಾಗುತ್ತಿದೆ. ತೆಂಗಿನಕಾಯಿಯ ವೈವಿಧ್ಯಮಯ ಬಳಕೆ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಇದರ ಕೊಡುಗೆ ಪರಿಗಣಿಸಿ ಪ್ರತಿ ವರ್ಷ 2ರಂದು ಈ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿದ್ದು, ತೆಂಗಿನ ಸಸಿ ಬೆಳೆಯುವುದರಲ್ಲಿ ತೃತೀಯ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
1: ಅಂದ್ರೆ ನನಗೆ ಮುಂಚೆಯಿಂದ ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದ. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 size ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಹೋದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು, ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರೆಸು ಬರೀಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಅನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಕ್ತಾ ಬಂತು.
0: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
1: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು, ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ, ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರ್ ಹೀಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದ್ದಾವೆ, ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
0: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ, ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
1: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ, ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೆ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಜೀವನದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು, ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಎಸ್, ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗುತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸು ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ್ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 ಅವರ್ ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸ್ ಇಲ್ಲ, ಶೇರ್ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ. ಫಸ್ಟ್ನೇ ಸವಾಲು ಅದನ್ನ ಸುಮಾರು ಜನ ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈಗ ಒಂದು ಬರ್ದಿದ್ದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದು ಸವಾಲು. ಅದನ್ನಾದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ ಅದು ಲೇಖಕನಿಗೆ ಒಂದು ಕನಸಿರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು, ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 ವೀಕ್ ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನ ಆಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನೋ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡಿದಂತಹವರು ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಎಸ್, ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ ಒಂದು 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪಿತು. ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್ ಹೇಳ್ತೇನೆ.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವ್ರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟು ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂತದ್ದು ಇದೆ, ಆ ಲೇಖನದ ಅಷ್ಟು ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ಕಿಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದಾವೆ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸು ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೇ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಹುಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ, ಅದು ನಾನು ಫಸ್ಟ್ ಲವ್ ಮಾಡಿದ್ದು, ಅದು ಲವ್ ಫೇಲ್ಯೂರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ. ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ, ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೇನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ರುದ್ದಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನ ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕ ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ, ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನು ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದ್ದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ, ಅಲ್ಲಿ ಬೇರೆದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ, ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೆ ಒತ್ತಿಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿದ್ದು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಏನ್ ಬರಿತೀವಲ್ಲ ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು ಒಂದು ಆರ್ಟಿಕಲ್ ಅನ್ನ ಬರೆದು ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರು ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೀಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗೆ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮ ವರ್ಗದ ಜೀವ, ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವ್ದನ್ನ ಆಯ್ಕೆ ಮಾಡಬೇಕು, ಯಾವ್ದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವ್ದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ, ಅವರಿಗೆ ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ, ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನಿಸಿದ್ದು ಇದೆ. ಯಾವ ವ್ಯಕ್ತಿ ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೂ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದ್ ಬೇರೆ, ಅಂಕಣಗಳನ್ನ ಬರೆಯೋದ್ ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದ್ ಬೇರೆ, ಬಟ್ ಪುಸ್ತಕ ಮಾಡ್ಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವ್ರು ಒಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನೆ ಮಾಡ್ಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂತವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡ್ಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನ ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ, ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ. ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ, ವಿವರಣಾ ಸಹಿತವಾಗಿ, ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರ, ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನ್ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರುವುದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನಾನು ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದು ಬೇಡ, ನೋಡೋಣ ಕಾಯೋಣ ಅಂತ ಹಾಗೆಯೇ ಇಟ್ಕೊಂಡಿದ್ದೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತೋ ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನ್ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ, ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ, ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನು ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮ್ ಅಲ್ಲಿ ಇದ್ದು ಹುಡುಕೋತಿರ್ತೀವಿ, ಎಲ್ಲೆಲ್ಲಿ ಏನಾನ ಆಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು, ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲ ಯುವ ಬರಹಗಾರರಿಗೆ, ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನಿಖಲ್ ಕೇನಂದುಲ್ಲರು ರೇಡಿಯೋ ನಿನಾದ 90.4 FM.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕೇಳಿಕೊಳ್ಳಲು ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಹಾಯ್ ಸ್ನೇಹಿತರೆ, ರಾಗದ ಮಂತ್ರದಲ್ಲಿ ಮನಸ್ಸು ಹೃದಯಕ್ಕೆ ಹತ್ತಿರವಾಗುವ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸುಂದರ ಪಯಣದ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡವ. ಸಂಗೀತದ ಸವಿಸೂರಿನಲ್ಲಿ ಮನಸ್ಸು ಮಿಂದೇಳುವ ಈ ಕ್ಷಣಗಳಿಗೆ ಸ್ವಾಗತ. ಮೊದಲನೆಯದಾಗಿ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಮಧುರ ಗೀತೆಯನ್ನು ಕೇಳೋಣ. ಚೇತನ್ ಸಸ್ಕಾ ಅವರು ಹಾಡಿರುವ ಈ ಹಾಡಿಗೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಎಸ್ ನಾರಾಯಣ್.

ಇದೀಗ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಕೆ ಎಸ್ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ನಿನ್ನೆ ಪ್ರೀತಿಸುವೆ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಈಗ ನಿಮ್ಮ ಮನಸ್ಸನ್ನು ಮಧುರವಾಗಿ ಸ್ಪರ್ಶಿಸುವ ಒಂದು ಸುಮಧುರ ಗೀತೆಯನ್ನು ಕೇಳೋಣ. ವಾಲಿ ಚಿತ್ರದಿಂದ ಹರಿಹರನ್ ಮತ್ತು ಕಿಚ್ಚ ಸುದೀಪ್ ಅವರ ಧ್ವನಿಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ ನಿಮಗಾಗಿ.

ಜನಪದ ಸುವಾಸನೆಯ ಸಂಗೀತ, ಗ್ರಾಮೀಣ ಸೊಗಡಿನ ಸವಿಯನ್ನು ನಿಮ್ಮ ಮನಸ್ಸಿಗೆ ತಂದುಕೊಡುವ ಇಳೆಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಕಾರ್ತಿಕ್ ಮತ್ತು ಮಂಜರಿ ಅವರು ಹಾಡಿರುವ ಭಾಗ್ಯದ ಬೆಳೆಗಾರ ಚಿತ್ರದ ಗೀತೆಯನ್ನು ಕೇಳೋಣ.

ಇದೀಗ ಪ್ರೀತಿಗಾಗಿ ಚಿತ್ರದ ಮನಮುಟ್ಟುವ ಗೀತೆ ಈ ಹಾಡಿನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಹರಿಹರನ್ ಅವರ ಸುಮಧುರ ಧ್ವನಿಯಲ್ಲಿ ಈ ಹಾಡನ್ನು ಕೇಳಿ.

ಜನಪದ ಸವಿ ರಸಗಳೊಂದಿಗೆ ಇಂದಿನ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಈ ಮಧುರ ಕ್ಷಣಗಳು ನಿಮ್ಮ ಜೊತೆ ಸದಾ ಇರಲಿ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಣವ. ಮುಂದೆ ಇನ್ನಷ್ಟು ನಿಮಿಷದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನ್ನದ ನಾದ ತರಂಗ. ಶುಭ ದಿನ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.